0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಎಲ್ಲಿಂದ ನೀ ಬಂದೆ, ಎಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನ ಒಯ್ಯುವೆ ಮನುಜ, ಇಲ್ಲಿಂದ

ಜನಪದ ಸಿರಿ, ಜನಪದ ಗೀತೆಗಳ ಕಾರ್ಯಕ್ರಮವಿದು. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ

0: ಸ್ನೇಹಿತರೆ, ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ವಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 8 6 2 8 6.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಲಿದ್ದಾರೆ.

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂಥ ವೀಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ

ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ಕೇಳಿದ್ರಿ. ಸ್ಥಳೀಯ ಕಲಾವಿದರಿಗಾಗಿರುವ ಕಾರ್ಯಕ್ರಮ ಗೀತಾ ಸಂಗಮ. ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸ್ವರ ಸಾಧನ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಲೀನಾ, ಜಯಶ್ರೀ, ಸುಧಾ, ಶ್ರೀದೇವಿ, ವಿದ್ಯಾಶ್ರೀ, ಜಯಶ್ರೀ, ಪ್ರೀತಿ, ರಾಜಶ್ರೀ ಹಾಗೂ ಹಾರ್ಮೋನಿಯಂ ಸಾಥ್ ನೀಡಿದವರು ಮಹಾದೇವ್ ಸುತಾಚಾರಿ, ತಬ್ಲಾ ಸಾಥ್ ನೀಡಿದವರು ರಾಹುಲ್ ಮಂಡೋಳ್ಕರ್ ಅವರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 ರಿಂದ July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿ. ಓಪಿಡಿ ನಂಬರ್ 10 ಮತ್ತು 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.
2: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರಾತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 08312471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: ಕೆಎಲ್ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರೂ ಝಾಲಿಯೆ. ಡಾಕ್ಟರ್ ಎಂ ಎ ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025-26 ಮಧ್ಯೆ 500+ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂನ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150+ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50+ ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸಹ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್, ಸಿವಿಲ್, ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60+ ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 08312440322 ಡಬಲ್

0: www.ac.in या वेबसाइटला व्हिजिट करा.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ ಶಾಹಪುರ ಬೆಳಗಾವಿ. OPD ನಂಬರ್ 10 and 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಸಂಧ್ಯಾ ಸಮಯ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿಯ ಸಾರಸ್ವತ್ವ ಲೋಕದ ಹಿರಿಯ ಸಾಹಿತಿಗಳಾದ ಸರ್ ಸುಳ್ಕುಡೆ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಸರ್, ಇವಾಗ ನಾವು ಹಿರಿಯ ನಾಗರಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಿದ್ರೆ ಮೊದಲಿಗೆ ತಿಳಿಸ್ಕೊಡಿ ಸರ್, ಹಿರಿಯ ನಾಗರಿಕರ ಮಹತ್ವ ಏನು ಅಂತ. ಸರ್,
1: ಹಿರಿಯ ನಾಗರಿಕರ ಮಹತ್ವಕ್ಕಿಂತನು ಯುವಕರ ಮಹತ್ವನ ಬಹಳ ಮಹತ್ವದ್ದು. ಯಾಕಂದ್ರೆ ಯುವ ಜನಾಂಗ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಕೊರತೆಯೂ ಇದೆ. ಆ ಮಾರ್ಗದರ್ಶನವನ್ನ ಕೊಡ್ತಕ್ಕಂಥ ಹೊಣೆಗಾರಿಕೆ ಹಿರಿಯ ನಾಗರಿಕರದ್ದು ಇದೆ. ಅದರ ಜೊತೆಗೆ ಸಮಾಜದ್ದು, ರಾಜಕೀಯದ್ದು, ಎಲ್ಲರದ್ದು ಸೇರಿ ಈ ಯುವಕ ಯುವ ಜನಾಂಗ ಅಥವಾ ಕುಟುಂಬ ಜೀವನ ಅದು ಎಷ್ಟು ಅವರಿಗೆ ಮಹತ್ವ ಕೊಡ್ತದಲ್ಲ ಅಷ್ಟು ಹಿರಿಯರು ಆ ಮಹತ್ವ ಬರ್ತದೆ. ಈಗ ಸಮಾಜದ ದೃಷ್ಟಿಯಿಂದ ಹಿರಿಯರು ಏನು ಮಾಡ್ತಾರೆ, ಸಮಾಜದಲ್ಲಿ ಬದುಕಬೇಕಂತಂದ್ರೆ ಅವರಿಗೆ ಹಿಂದೇಟು ಹಾಕೋದು. ಯಾಕಂದರೆ ಸಾಕಷ್ಟು ಹುದ್ದೆಗಳಲ್ಲಿದ್ದಿರ್ತಾರೆ, ದೊಡ್ಡವರಾಗಿರ್ತಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಿರ್ತಾರೆ. ಭಾರತ ದೇಶದಲ್ಲಿ ಹಿರಿಯ ನಾಗರಿಕರಿಗೆ ತನ್ನದೇ ಆದಂಥ ಸ್ಥಾನಮಾನಗಳನ್ನು ಕೊಟ್ಟಂಥ ಈ ದೇಶದು ಇದು ಋಷಿಮುನಿಗಳ ದೇಶ. ಅಂದರೆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ದೇಶ ಬೆಳೆದು ಬಂದದ್ದು. ಹಿರಿಯರಿಗೆ ಯಾವತ್ತೂ ಮಹತ್ವವನ್ನು ಕೊಡ್ತಾ ಬಂದಂಥ ಈ ದೇಶದಲ್ಲಿ ಇತ್ತಿತ್ತಲಾಗಿ ಈ ಆಧುನಿಕ ಯುಗದಲ್ಲಿ ಕೆಲವು ಹಿತಾಸಕ್ತಿಗಳ ಒಂದು ಒಲಿವಿನಿಂದಾಗಿ ಹಿರಿಯ ನಾಗರಿಕರ ಅಂದರೆ ಸ್ವಲ್ಪ ಅವ್ರ ಬಗ್ಗೆ ಕೀಳಾಗಿ ಕಾಣುವುದು ಅಥವಾ ಅವರು ಏನೋ ಯಾತಕ್ಕೂ ಉಪಯೋಗ ಬರ್ತಕ್ಕಂಥದ್ದಕ್ಕೆ ಅಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ಅವರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ವಿಷಯಗಳು ಎಲ್ಲ ಕಡೆಗೆ ಬರ್ತಾನೇ ಇದಾವೆ. ಅದರ ದೃಷ್ಟಿಯಿಂದ ಹಿರಿಯ ನಾಗರಿಕರ ಮಹತ್ವ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮೊದಲು ಹಿರಿಯ ನಾಗರಿಕರು ಅಂದರೆ ಯಾರು ಅಂತಕ್ಕಂಥದ್ದು ಒಂದು ಭಾಳ ಮಹತ್ವದ, ನಂತರ ಅವರ ಬಗ್ಗೆ ಮಹತ್ವದ ಬಗ್ಗೆ ನಾವು ತಿಳಿಸಬಹುದು. ಹಿರಿಯ ನಾಗರಿಕರ ನಾವು ಸಾಮಾನ್ಯವಾಗಿ 60 ವರ್ಷದ ಮೇಲದ್ದವರಿಗೆಲ್ಲ ಹಿರಿಯ ನಾಗರಿಕರು ಅಂತಕ್ಕಂಥ ಒಂದು ಪರಿಕಲ್ಪನೆಯೊಳಗೆ ನಾವು ಹೋಗ್ತಾ ಇದ್ದೇವೆ. ಈ ಹಿರಿಯ ನಾಗರಿಕರಿಗೆ ಮಹತ್ವ ಇಲ್ಲ ಅಂತೂ ಹೇಳಲಿಕ್ಕಾಗಲ್ಲ, ಐತಿ ಅಂತೂ ಹೇಳಲಿಕ್ಕಾಗಲ್ಲ. ಅಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹಿರಿಯರು ಅವರಿಗೆ ನಾವು ಮಹತ್ವ ಕೊಟ್ಟರೆ ಮಹತ್ವ ಇದ್ದೇ ಇದೆ, ಅಥವಾ ಅವರು ಏನೋ ನಮಗೆ ಉಪಯೋಗ ಬರುವಲ್ಲ, ಅನುಕೂಲ ಆಗೋಲ್ಲ ಅಂತಕ್ಕಂಥ ಒಂದು ನಿರ್ಲಕ್ಷ್ಯ ಮಾಡಿರಿ ಅವ್ರ ಮಹತ್ವಕ್ಕೆ ನಾವು ಭಂಗ ತಂದಂಗೆ ಆಗ್ತದೆ. ಅವರಲ್ಲಿ ಸಾಮಾನ್ಯವಾಗಿ ಹಿರಿಯರು ನಾನಾ ಸಮಸ್ಯೆಗಳನ್ನು ಎದುರಿಸಿ ಅಥವಾ ನಾನಾ ಸಾಧನೆಗಳನ್ನು ಮಾಡಿ ಒಂದು ಹಿರಿಯ ನಾಗರಿಕರ ಆಗ್ತಕ್ಕಂಥ ಒಂದು ಅವಸ್ಥೆಗೆ ಬಂದಿರ್ತಾರೆ. ಅವರಿಗೆ ನಾವು ಮಹತ್ವ ಕೊಡಬೇಕಂದ್ರೆ ಅಥವಾ ಅವ್ರ ಮಹತ್ವವನ್ನು ಪಡ್ಕೊಳ್ಬೇಕಾದ್ರೆ ಅವರು ತಮ್ಮ ಚಟುವಟಿಕೆಗಳನ್ನು, ಅವರ ವಿಚಾರಗಳನ್ನು ಅವರು ಸೀಮಿತದಲ್ಲಿ ಬೆಳೆಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಹಿರಿಯರಾಗಿರ್ತೀವಿ, ನಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಬೆಳೆಸ್ಕೋಬೇಕಂದ್ರೆ ನಮ್ಮ ವಿಚಾರಗಳು ಸಹಿತ ಸರಿಯಾಗಿರಬೇಕು, ನಾವು ನಮ್ಮದೇ ನಡಿಬೇಕು ಅಥವಾ ನಾವು ಹೇಳಿದಂಗೆ ಆಗಬೇಕು, ಇದನ್ನೆಲ್ಲ ನಾವು ಮಾಡ್ಕೋತ ಹೋದರೆ ಹಿರಿಯರಾದವರು ಅವರಿಗೆ ಸ್ವಲ್ಪ ಮಹತ್ವ ಕೊಡೋದು. ಯಾಕಂದರೆ ಅವರು ಕಿರಿಕಿರಿ ಮಾಡ್ತಾರೆ, ಅವರು ತಮ್ಮದೇ ಹಠ ಹಿಡಿತಾರೆ ಅಂತಕ್ಕಂಥ ಒಂದು ಭಾವನೆ ಬರೋದ್ರಿಂದ ಅವರಿಗೆ ಮಹತ್ವ ಕೊಡದೇ ಇರಬಹುದು ಅವಾಗ ಜನ. ಆದರೆ ಹಿರಿಯ ನಾಗರಿಕರು ಏನು ಮಾಡಬೇಕಾಗತ್ತೆ, ತಮ್ಮ ವಿಚಾರಗಳನ್ನು, ತಮ್ಮ ಆಲೋಚನೆಗಳನ್ನು ಅವರು ಮೊದಲು ಯಾವ ಒಂದು ಅಧಿಕಾರದಲ್ಲಿರ್ಬೋದು ಅಥವಾ ಹಿರಿತನದಲ್ಲಿರ್ಬೋದು ಅಥವಾ ಯಾವುದೋ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನಗಳಿರ್ಬೋದು, ಆ ಒಂದು ಹಿನ್ನೆಲೆ ಒಳಗೆ ಅವರು ತಮ್ಮದೇ ಆದಂಥ ಒಂದು ದರ್ಬಾರ ಅಥವಾ ಅವ್ರದ್ದೇ ಆದಂಥ ಒಂದು ವಿಚಾರಗಳನ್ನು ಸಮಾಜದ ಮೇಲೆ ಅಥವಾ ಕುಟುಂಬದ ಮೇಲೆ ಹಾಕಿದರೆ ಅವಾಗ ಅವರು ತಮ್ಮ ಮಹತ್ವವನ್ನು ತಾವು ಕಡಿಮೆ ಮಾಡ್ಕೋತ ಹೋಗಬೇಕಾಗ್ತದೆ. ಅವರು ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಸ್ವಲ್ಪ ಈ ಒಂದು ಪರಿಸರಕ್ಕೆ ಹೊಂದ್ಕೋಬೇಕಾಗ್ತದೆ. ಹಿರಿಯರಾಗಿ ಅಂತ ತಿಳ್ಕೊಂಡು ನಮ್ಮದೇ ನಡೀತೈತಿ, ನಾವು ಭಾಳ ಮಹತ್ವದಲ್ಲಿದ್ದೇವೆ, ನಾವು ಭಾಳ ತ್ಯಾಗ ಮಾಡೇವೆ, ನಾವು ಇದನ್ನೆಲ್ಲ ಕಟ್ಟೇವಿ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಅವ್ರ ತಿಳಿವಳಗೆ ಇಟ್ಕೊಂಡು ಅವ್ರು ಹೋದರೆ ಅದೇನಾಗತ್ತೆ, ಮಹತ್ವವನ್ನು ಅವರೇ ಕಳ್ಕೋಬೇಕಾಗ್ತದೆ, ಮತ್ತೊಬ್ರು ಯಾರು ಅದಕ್ಕೆ ಜವಾಬ್ದಾರ ಆಗೋಲ್ಲ. ಆದರೆ ಹಿರಿಯ ನಾಗರಿಕರಿಗೆ ಮಹತ್ವ ಇದ್ದೇ ಇದೆ. ಆ ಹಿರಿಯ ನಾಗರಿಕರಿಗೆ ಹೆಂಗೆ ಮಹತ್ವದ ಅಂತಂದರೆ ಅವರು ಮನೆಯಲ್ಲಿದ್ದರೆ ಒಂದು ಏನೋ ಒಂದು ಸುರಕ್ಷತಾ ಭಾವ ಆ ಕುಟುಂಬದ ಜೀವನಕ್ಕೆ ಸಿಗ್ತದೆ. ಅದರ ಜೊತೆಗೆ ಸಮಾಜ ಕೆಲಸದಲ್ಲಿ ತೊಡಗಲಿಕ್ಕೆ ಅವ್ರಿಗೆ ಸಮಯ ಸಾಕಷ್ಟು ಇದ್ದಿರ್ತದೆ. ಅಲ್ಲಿ ಕೆಲಸಗಳನ್ನು ಮಾಡಿ ಅವರು ತಮ್ಮ ಮಹತ್ವವನ್ನು ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಬೇಕಷ್ಟು ಕೆಲಸ, ಈಗ ಬೇಕಷ್ಟು ಹಾಡುಗಾರಿಕೆ ಇದೆ, ಸಾಹಿತ್ಯ ಇದೆ, ಇವನ್ನೆಲ್ಲ ಅವರು ತೊಡಸ್ಕೋಬಹುದು. ಅಥವಾ ಯಾವುದೋ ಒಂದು ಸಂಸ್ಥೆಯೊಳಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಆ ಸಂಸ್ಥೆ ಸೇರಿ ಅವರು ತಮ್ಮ ಜೀವನದ ಮಹತ್ವವನ್ನು ಹೆಚ್ಚಿಸಿಕೊಳ್ಬಹುದಾಗಿ.
0: ಸರ್, ಈಗ ಹಿರಿಯ ನಾಗರಿಕರ ವಿಚಾರಧಾರೆಗಳಿಗೂ ಹಾಗೆಯೇ ಇಂದಿನ ಪೀಳಿಗೆಯ ವಿಚಾರಧಾರೆಗಳಿಗೂ ಈ ಒಂದು ಹೊಂದಾಣಿಕೆ ಇಲ್ಲದೆ ಇರೋದೇ ಈ ಒಂದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತಾ ಹೇಗೆ, ಹಿರಿಯರ ಮಧ್ಯೆ ಹಾಗೇನೆ ಈ ಯುವ ಪೀಳಿಗೆಯ ಮಧ್ಯೆ?
1: ಯುವ ಪೀಳಿಗೆ ಈಗ ವೈಜ್ಞಾನಿಕವಾಗಿ ಭಾಳಷ್ಟು ಸಲಕರಣೆಗಳನ್ನು ಪಡೆದಿದೆ, ಜ್ಞಾನ ವಿಜ್ಞಾನನೂ ಪಡ್ಲಿಕ್ಕತ್ತದೆ. ನಮ್ಮ ಈಗಿನ ಒಂದು ಹಿರಿಯ ನಾಗರಿಕರ ಒಂದು ಪರಿಸ್ಥಿತಿ ನೋಡ್ರಿ, ಅವರು ಆ ಒಂದು ಕಾಲಕ್ಕೆ ಒಂದು ಶಿಕ್ಷಣ ಪಡೆಯೋದು ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊತಿದ್ವಿ. ನಾವು ಉನ್ನತಿ ಕಲ್ತೇವೆ, ಉನ್ನತಿ ಕಲ್ತೇವೆ, ಒಬ್ರು ಯಾರೋ SLC ಕಲ್ತೇವೆ ಅಂದ್ರೆ ಬಹಳ ದೊಡ್ಡ ವಿದ್ಯೆಯನ್ನು ಕಲ್ತೇವೆ ಅಂತಕ್ಕಂಥ ಒಂದು ಆ ಒಂದು ಹಿನ್ನೆಲೆ ಅವಾಗಿತ್ತು. ಈಗ ಎಲ್ಲ ಶಿಕ್ಷಿತರಾಗ್ಯಾರ, ಅವರಿಗೆ ಎಲ್ಲ ರೀತಿಯ ಮಾಹಿತಿ ಯಾವ್ದು ಬೇಕಾದಂಥ ಮಾಹಿತಿಯನ್ನು ಈಗ ನೀವು ಹೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ಜಗತ್ತಿನಿಂದ ಎಲ್ಲನೂ ಸಿಗ್ತದೆ ಅಂತ ಹೇಳ್ತಕ್ಕಂಥ ಅಂಥ ಒಂದು ವಿಚಾರದಿಂದ ಯುವಕರಿದ್ದಾರೆ. ನಾವು ಹಿಂದಿನ ಈ ಹಿರಿಯ ನಾಗರಿಕರು ನಮಗೆ ಯಾವುದೋ ಒಂದು ಪೇಪರ್ ಸಿಗಬೇಕಾದ್ರೆ ಅದು ಭಾಳ ಒಂದು ಪುಸ್ತಕ ನೋಡೋಕೆ ಸಿಗಬೇಕಾದ್ರೆ, ಪುಸ್ತಕ ಓದೋಕೆ ಸಿಗಬೇಕಾದ್ರೆ ಈ ಹಿನ್ನೆಲೆಯಲ್ಲಿ ಬಂದಿರ್ತೀವಿ ನಾವು. ಈಗ ಈ ಹಿನ್ನೆಲೆ ಬಂದಾಗ ಆಗಿನ ವಿಚಾರಗಳು ಈಗಿನ ಇದು ಯುವಕರಿಗೆ ಭಾಳ ಒಂದು ಅಂತರ ಇರ್ತದೆ. ಆ ಅಂತರವನ್ನು ನಾವು ಕಡಿಮೆ ಮಾಡ್ಕೋಬೇಕಾದ್ರೆ ಹಿರಿಯ ನಾಗರಿಕರೇ ಈಗಿನ ಈಗ ಸಮಕಾಲೀನ ಏನು ವಿದ್ಯಮಾನಗಳದಾವಲ್ಲ ಅದರ ಪರಿಚಯ ಹೆಚ್ಚು ಮಾಡ್ಕೋಬೇಕಾಗ್ತದೆ. ಆ ಪರಿಚಯಗಳನ್ನೇ ಹೆಚ್ಚು ಮಾಡ್ಕೊಂಡ್ರೆ ಅವರಿಗೆ ಮತ್ತು ಯುವಕರಿಗೆ ಅಥವಾ ಯುವಜನಾಂಗಕ್ಕೆ ಯಾವುದೇ ಒಂದು ಭೇದ ಭಾವ ಅಥವಾ ಭಿನ್ನಾಭಿಪ್ರಾಯ ಅಥವಾ ಅಂತರ ಇವೆಲ್ಲ ಕಡಿಮೆ ಆಗ್ತವೆ. ನಾವೇನು ಮಾಡ್ತಾ ಇದ್ದೀವಿ, ನಾವು ಹಿಂದಿಂದ ಹೇಳ್ಕೊತ ಹೋದರೆ ಹಿಂದೆ ನಮ್ಮ ಕಾಲದಲ್ಲಿ ಹಿಂಗಿತ್ತು ಹಂಗಿತ್ತು ಅದೇ ಈಗ ನೀವು ನಡೆಸಬೇಕಂತಕ್ಕಂಥ ಈ ಒಂದು ವಿಚಾರದಿಂದ ಏನಾಗ್ತದೆ ಭಿನ್ನಾಭಿಪ್ರಾಯಗಳು ಬರ್ತವೆ. ಮತ್ತು ಈಗಿನ ಒಂದು ವಾತಾವರಣದಲ್ಲಿ ಕೌಟುಂಬಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಎಲ್ಲ ಮೌಲ್ಯಗಳು ಏನದವ ಭಾಳಷ್ಟು ಅವು ನನಗನಿಸಿದ ಮಟ್ಟಿಗೆ ಹಿಂದಿನ ಜನಾಂಗ ಈಗಿನ ಜನಾಂಗ ಭಾಳಷ್ಟು ಅವು ವ್ಯತ್ಯಾಸಗಳನ್ನು ಕಂಡವ, ಅಂತರಗಳನ್ನು ಕಾಣ್ತಾ ಇದ್ದಾವೆ. ಸಮಕಾಲೀನ ಈ ಏನು ಮೌಲ್ಯಗಳದಾವಲ್ಲ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಹಿರಿಯರಾದವರು. ಅದರ ಜೊತೆಗೆ ಆ ನಮ್ಮ ಈ ಯುವಜನಾಂಗ ಅವರ ವಿಚಾರಗಳು, ಅವರ ಆಸೆ ಆಕಾಂಕ್ಷೆಗಳು, ಅವಕ್ಕೆ ನಾವು ಸ್ಪಂದಿಸಬೇಕು. ಹಿರಿಯರ ನಮ್ಮ ಮೊದಲನೇ ಕರ್ತವ್ಯ ಇರ್ತದೆ. ನಾವು ಮೊದಲನೇದಾಗಿ ಸಹನಶೀಲರಾಗಬೇಕು. ಹಿರಿಯ ನಾಗರಿಕರು ಸಹನಶೀಲರಾದರೆ ಯುವಕರು ಕೂಡ ಸ್ಪಂದನೆ ಮಾಡಲಿಕ್ಕೆ ಏನು ತೊಂದರೆ ಆಗುವಲ್ಲ. ಈ ಸಹನಶೀಲತೆ ಕಡಿಮೆ ಇರ್ತದೆ ವಯಸ್ಸಾದಂಗ ಸಹನಶೀಲತೆ ಸ್ವಲ್ಪ ಕಡಿಮೆ ಆಗ್ತದೆ. ಆ ಸಹನಶೀಲತೆ ಬೆಳೆಸ್ಕೋಕೆ ಹೇಳಲಿಕ್ಕೂ ಆಗೋಲ್ಲ. ಯಾರೋ ಅವರು ಯುವಕರು ನೀವು ಹಿಂಗೆ ಮಾಡಬೇಡ್ರಿ ಅಂತ ಕೇಳಿ ಮಾತಾಡ್ಸಿಟ್ಟು ಬರ್ತದೆ ಅವರಿಗೆ. ಆ ದೃಷ್ಟಿಯಿಂದ ಈ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ಯುವಜನಾಂಗ ಅದು ಸಮಕಾಲೀನ ಮೌಲ್ಯಗಳನ್ನು ಇಬ್ಬರು ಮಂದಿ ಅರ್ಥ ಮಾಡ್ಕೊಂಡ್ರೆ, ಅವರ ಒಂದು ಸ್ಥಿತಿಗತಿಗಳನ್ನು ಯುವಕರು ಅರ್ಥ ಮಾಡ್ಕೊಂಡ್ರೆ ಅಥವಾ ಹಿರಿಯ ನಾಗರಿಕರು ಯುವಕರ ಆಶೋತ್ತರಗಳನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಒಂದು ವ್ಯತ್ಯಾಸವಾಗಲಿ, ಅಂತರವೂ ಆಗಲಿ, ಅಥವಾ ಭಿನ್ನಾಭಿಪ್ರಾಯ ಆಗಲಿ, ಅಥವಾ ಸಾಮರಸ್ಯ ಕೊರತೆ ಬರೋದಿಲ್ಲ. ಈ ಸಾಮರಸ್ಯ ಕೊರತೆ ಅಥವಾ ಹೊಂದಾಣಿಕೆ ಕೊರತೆ ಬರೋದು ನಮ್ಮ ಈಗಿನ ಮೌಲ್ಯಗಳಿಗೆ ನಾವು ಸ್ಪಂದಿಸ್ತಾ ಇರೋದನ್ನೇ ಕಾರಣ.
0: ಸರ್, ಈಗ ಸಮಕಾಲೀನ ಮೌಲ್ಯಗಳ ಜೊತೆಗೇನೆ ಈ ಒಂದು ಆಧುನಿಕ ಕಾಲದ ತಂತ್ರಜ್ಞಾನದ ಬೆಳವಣಿಗೆಯನ್ನು ಕೂಡ ಈ ಒಂದು ಹಿರಿಯರಲ್ಲಿ ಮತ್ತು ಯುವ ಪೀಳಿಗೆಯಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣವಾಗಬಹುದಾ?
1: ಇದು ಈ ಸಮೂಹ ಮಾಧ್ಯಮ ಆಗಲಿ ಅಥವಾ ಈಗೇನು ಮೊಬೈಲು ಅಥವಾ ನೀವೇನು ಇವೆಲ್ಲ ಸಾಮಾಜಿಕ ಜಾಲತಾಣ ಇವೆಲ್ಲ ಹಿರಿಯರಿಗೂ ಒಂದೇ ಇದಾವೆ, ಯುವಕರಿಗೂ ಒಂದೇ ಇದಾವೆ. ಏನು ಅದರವಾಗಿ ಅದರಲ್ಲಿ ನೀವು ಮೊಬೈಲಲ್ಲಿ ನೋಡ್ರೂ ಹಿರಿಯರು ನೋಡ್ರೂ ಅದ ಬಂದಿರ್ತದೆ, ಯುವಕರು ನೋಡ್ರೂ ಅದ ಬಂದಿರ್ತದೆ. ಆದರೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡ್ಕೊತಕ್ಕಂಥದ್ದು ಹಿರಿಯರದ್ದು ಒಮ್ಮೆ ತಪ್ಪಬಹುದು ಅಥವಾ ಯುವಕರದ್ದು ತಪ್ಪಬಹುದು. ಈ ಸಮೂಹ ಮಾಧ್ಯಮದಿಂದನೇ ನಾವೆಲ್ಲ ಕೆಡ್ತಾ ಇದ್ದೇವೆ ಅನ್ನೋದು ಅಷ್ಟೊಂದು ಸಮಂಜಸವಾದಂಥ ವಿಚಾರ. ಸಮೂಹ ಮಾಧ್ಯಮಗಳು ನಮ್ಮ ವಿಚಾರಗಳನ್ನು, ನಮ್ಮ ಮಾಹಿತಿಯನ್ನು, ನಮ್ಮ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಇಲ್ಲವ. ಅದರ ಜೊತೆಗೆ ಕೆಲವು ಅನವಶ್ಯಕವಾದಂಥ ಮಾಹಿತಿಯೂ ಬರ್ತದೆ. ಅದು ಎಲ್ಲ ಕಾಲಕ್ಕೂ ಅದು ಓಪುಗಳು ಹಿಂದಿನ ಕಾಲದಲ್ಲಿದ್ದು, ರಾಮಾಯಣ ಕಾಲದಲ್ಲಿದ್ದು, ಮಹಾಭಾರತದಲ್ಲಿಯೂ ಇದ್ದು, ಈಗ ಇರೋ ಓಪುಗಳು, ಅದು ಸಾಮಾಜಿಕ ಜಾಲತಾಣದಲ್ಲಿ ಓಪುಗಳು ಇರ್ತವೆ. ಅದನ್ನು ಪರಿಜ್ಞಾನವನ್ನು ನಾವು ಮಾಡ್ಕೋಬೇಕು. ಅದನ್ನ ಯಾರು ಉಪಯೋಗ ಮಾಡ್ಕೋತೀವಲ್ಲ ಅವ್ರು ಮಾಡ್ಕೋಬೇಕು. ಅದರಿಂದ ಯುವಕರು ಕೆಡ್ತಾ ಇದ್ದಾರೆ ಅಥವಾ ನಮ್ಮ ಹಿರಿಯ ನಾಗರಿಕರು ದಾರಿ ಬಿಡ್ತಾ ಇದ್ದಾರೆ. ಈ ದೃಷ್ಟಿಕೋನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಮೂಹ ಮಾಧ್ಯಮದ ಮೇಲೆ ಹಾಕಬಾರದು. ಯಾಕಂದರೆ ಇವೆಲ್ಲ ಅನುಕೂಲಗಳನ್ನು ವಿಜ್ಞಾನಿಗಳು ಯಾಕೆ ಕಂಡಿಡ್ತಾರೆ ಅಂದರೆ ನಮಗೂ ಉಪಯೋಗ ಆಗಲಿ, ನಮ್ಮ ಜೀವನಕ್ಕೆ ಉಪಯೋಗ ಆಗಲಿ, ನಮ್ಮ ಜೀವನ ಇನ್ನೊಂದು ಸ್ವಲ್ಪ ಸಂಪರ್ಕ ಜಾಸ್ತಿ ಆಗಲಿ. ಆದರೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ನಾವು ಏನು ಜೀವಿಗಳಿದ್ದೀವಿ ಅಲ್ಲ, ಅದು ಯುವಕರು ಇರ್ಬೋದು ಅಥವಾ ಯಾರೋ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರಬೇಕು, ಯಾರೇ ಇರಬೇಕು, ಅದು ಯಾವ ಸಲುವಾಗಿದೆ, ಅದನ್ನು ಯಾವ್ದಕ್ಕೆ ಉಪಯೋಗ ಮಾಡಬೇಕು, ಎಷ್ಟು ಉಪಯೋಗ ಮಾಡಬೇಕು, ಅದನ್ನು ಬಂದನ್ನು ನಾವು ಮಾಡ್ಕೋಬೇಕಾಗ್ತದೆ. ಅವು ಸಾಮಾಜಿಕ ಜಾಲತಾಣದಲ್ಲಿ ಇದು ಜಗತ್ತಿನಲ್ಲಿ ಇದು ಎಲ್ಲರಿಗೂ ತಿಳಿಯಲಿ ಅಂತೇಳಿ ತಿಳ್ಕೊಂಡು ಅದನ್ನು ವಿಜ್ಞಾನಿಗಳು ಕಂಡಿಡ್ದಾರೆ. ಅದನ್ನು ಅದರ ಉಪಯೋಗ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಯಾರ. ಬಹಳಷ್ಟು ಜನ ಅದ್ರ ಬಗ್ಗೆ ಹೇಗೆ ಯಾವ್ದಕ್ಕೂ ಉಪಯೋಗ ಮಾಡಿ, ನೀವು ವಿದ್ಯಾದಕ್ಕೂ ಉಪಯೋಗ ಮಾಡ್ಕೊಂಡ್ರೆ ಅದನ್ನ ನಿಮಗೆ ಬೇಕಾದಂಥ ಮಾಹಿತಿ ಸಿಗ್ತದೆ. ಈಗ ಜನಸಂಖ್ಯೆ ಇದು ತಿಳ್ಕೊಂಡ್ರೆ ನಾನು ಒಂದೊಂದು ಆಫೀಸ್ಗೆ ಹೋಗ್ಬೇಕಾಗತ್ತೀಗ, ನಿಮ್ಮ ಇಲ್ಲೇ ಕುತ್ಕೊಂಡು ನೀವು ಹೇಳ್ಬೋದು ಈ ಬೆಳಗಾವಿದ ಜನಸಂಖ್ಯೆ ಎಷ್ಟಿದೆ ಅಥವಾ ಯಾವುದೋ ಒಂದು ಮಾಹಿತಿ, ಬೆಳಗಾವಿದಲ್ಲಿ ಎಷ್ಟು ಮಂದಿ ಸ್ವತಂತ್ರ ಯೋಧರು ಇದ್ದಾರೆ, ಅದಾಗಿನಾಗ ಮಾಹಿತಿ ಸಿಗುತ್ತೆ. ಇಂಥದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೊಂಡು ಸಾಮಾಜಿಕ ಜಾಲತಾಣ ಯುವಕರಿಗೂ ಒಂದದದು ನಮ್ಮ ಇವರು. ಅದರಿಂದ ಯುವಕರು ಕೆಲವು ಯುವಕರು ಅದು ಎಲ್ಲ ಕಡೆಗೆ ಇರೋದದು, ರಾಮಾಯಣದಲ್ಲಿ ಇದ್ರು ಇವರು ರಾವಣ ಅವಾಗನು ಇದ್ದ ಈಗೂ ರಾವಣ ಇದ್ದಾನೆ, ದುರ್ಯೋಧನ ಅವಾಗನು ಇದ್ದ ಈಗೂ ದುರ್ಯೋಧನ ಇದ್ದಾನೆ. ಅದು ಸಮಾಜ ಜಾಲತಾಣದಲ್ಲಿ ದುರ್ಯೋಧನದ ಒಂದು ವಿಚಾರಗಳನ್ನು ಬರ್ತವೆ, ಮತ್ತು ಧರ್ಮರಾಯನ ವಿಚಾರಗಳು ಬರ್ತವೆ, ರಾಮನ ವಿಚಾರಗಳು ಬರ್ತವೆ, ಬಸವಣ್ಣವ್ರ ವಿಚಾರಗಳು ಬರ್ತವೆ, ಎಲ್ಲ ವಿಚಾರಗಳು ಬರ್ತವೆ. ಈಗ ಬಸವಣ್ಣವ್ರ ವಿಚಾರ ನಾವು ತಗೊಂಡ್ರೆ ನಾವು ಒಳ್ಳೆಯವ್ರು ಹಾಕ್ತೇವೆ, ಮತ್ತು ಬಸವಣ್ಣವ್ರು ಏನು ಯಾರು ಅವನ್ನ ಬಿಟ್ಟು ಮತ್ತು ಆ ಬಸವಣ್ಣವ್ರ ವಿರುದ್ಧ ಮಾಡ್ತಕ್ಕಂಥ ವಿಚಾರಗಳನ್ನು ಹಾಕೊಂಡ್ರೆ ಬಸವಣ್ಣವ್ರ ಬಗ್ಗೆನೂ ಅವ್ರ ಬಗ್ಗೆನೂ ತಪ್ಪು ಕಲ್ಪನೆ ಹಾಕದೆ, ಮತ್ತು ಉದಾಹರಣೆಗೆ ನಮ್ಗೆ ಅದು ನಾವು ನೋಡಿದವರಿಗೆ ಅಥವಾ ಮಾಡಿದವರಿಗೆ ನಮಗೂ ತಪ್ಪು ಕಲ್ಪನೆ ಬರೋದು ಸರ್. ಈ ತಪ್ಪು ಕಲ್ಪನೆ ಬರೋದು ನಮ್ಮ ಮೇಲೆ ಇದು ಬರ್ತಾಯಿದೆ, ಸಮಾಜಕ್ಕೆ ಜಾಲತಾಣದಲ್ಲಿ ಅದು ಎಲ್ಲ ಎಲ್ಲರಿಗೂ ಅದು ಮಾಹಿತಿ ಕೊಡ್ತದೆ. ಅದರಲ್ಲಿ ಒಳ್ಳೇದು ಯಾವ್ದು ಐತಿ ನೀವು ತಗೋಬೇಕು, ಒಳ್ಳೇದಿಲ್ದು ಬಿಡಬೇಕಾಗತ್ತೆ ಅಷ್ಟೇ.
0: ಸರ್, ಇನ್ನೊಂದು ಅಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಮುಖ್ಯ ಕಾರಣ ಅಂದ್ರೆ ಈ ಒಂದು ಹಣಕಾಸಿನ ವ್ಯವಸ್ಥೆ ಅಂತಾನೆ ಹೇಳ್ಬೋದು, ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ಸಬಲರಾದವರಿಗೆ ಅಷ್ಟಾಗಿ ಈ ಸಮಸ್ಯೆಗಳು ಕಾಣೋದಿಲ್ಲ, ಆದ್ರೆ ದುಡಿಯುವಂತಹ ಸಂದರ್ಭದಲ್ಲಿ ಉಳಿತಾಯ ಮಾಡುವಂತದ್ದು ಹಿರಿಯ ನಾಗರಿಕರಿಗೆ ಎಷ್ಟು ಮುಖ್ಯವಾಗುತ್ತೆ ಅಂತ.
1: ನನಗೆ ಅನಿಸ್ಬಿಟ್ಟಿಗೆ ನಾವು ಹಿರಿಯ ನಾಗರಿಕರಿರಲಿ ಅಥವಾ ಯುವಕರಿರಲಿ ಅಥವಾ ದುಡಿಯೋರಿರಲಿ ಯಾರೇ ಇರಲಿ, ನಾವು ಬಳಕೆಯನ್ನು ಮಾಡಬೇಕಾಗಿದೆ. ಉಳಿಕೆಯನ್ನು ಮಾಡುವುದು ಭಾಳ ಮಹತ್ವದ್ದಲ್ಲದು, ಯಾಕಂದರೆ ಜೀವನ ಭಾಳ ದೀರ್ಘವಾಗಿರಲ್ಲದು. ನಾವು ದುಡಿದು ನಾವು ಬರೀ ಉಳಿಕೆ ಮಾಡ್ಕೊತ ಕೂತಂದರೆ ಉಪಯೋಗ ಮಾಡೋದು ಯಾವಾಗ? ಉಪಯೋಗ ಭಾಳ ಮುಖ್ಯ, ಅದನ್ನು ಸದುಪಯೋಗ ಮಾಡ್ಕೋಬೇಕು. ನಾವು ಈಗ ಬಸವಣ್ಣವ್ರ ಕಾಲದಲ್ಲಿ ಅವ್ರು ಯಾವುದೋ ಸಂಗ್ರಹ ಮಾಡಬೇಡ ಅಂತ ಹೇಳ್ತಿದ್ರು, ಸಂಗ್ರಹ ಮಾಡಿರಿ ದಾಸೋಹ ಮಾಡಿರ್ತಿದ್ರು, ಹೆಚ್ಚಾಗಿತ್ತಂದರೆ ದಾಸೋಹನ ಮಾಡಂತ ಹೇಳ್ಯಾರ ಅವರು. ಸತ್ಯ ಶುದ್ಧ ಕಾಯಕದೊಳಗೆ ಇರ್ರಿ, ದುಡಿರಿ, ಗಳಿಸ್ರಿ, ಹೆಚ್ಚು ಅನಿಸ್ತಂದ್ರೆ ಅದನ್ನ ದಾಸೋಹದಲ್ಲಿ ವಿನಿಯೋಗಿಸ್ರಿ ಅಂತೇಳಿ, ಉಳಿಕೆ ಮಾಡ್ರಿ ಅಂತೇಳಿ ಯಾವಾಗ ಕಾಲ. ಮತ್ತು ಈಗಿನ ಕಾಲದಲ್ಲೂ ಹಾಗೇ ಇದೆ, ಆರ್ಥಿಕ ಪರಿಸ್ಥಿತಿ ಈಗ ಭಾಳ ಸುಧಾರಣೆ ಆಗಿದೆ. ನಿಜವಾಗಿ ತಲಾದಾಯ ನಮ್ಮ ದೇಶದ್ದು ಅಥವಾ ನಮ್ಮ ಜನಾಂಗದ್ದು ತಲಾದಾಯ ಹೆಚ್ಚಾಗಿದೆ, ನಮ್ಮ ದೇಶದ್ದು ಉತ್ಪನ್ನ ಎಲ್ಲ ಹೆಚ್ಚಾಗಿದೆ. ಈಗ ಉಳಿಕೆ ಕಡೆ ನಾವು ಹೆಚ್ಚು ಗಮನ ಕೊಡೋದು, ಅದನ್ನು ಹೇಗೆ ಉಪಯೋಗ ಮಾಡೋದು, ನಾವು ದುಡಿದದ್ದನ್ನು ಅಥವಾ ನಮ್ಮ ಹತ್ತಿರಿದ್ದಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅಥವಾ ಇದ್ದಂಥ ಸವಲತ್ತುಗಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು, ಈ ಥರ ದೃಷ್ಟಿಕೋನದ ಹೆಚ್ಚು ಚಿಂತನೆಗಳಾಗಬೇಕಾಗಿದೆ. ಈಗ ಉಳಿಕೆ ಆಗಲಿ, ಉಳಿಕೆ ಮಾಡಲೇಬೇಕು ಯಾರೇ ಆಗಲಿ, ಉಳಿಕೆ ನಾಳೆ ಅನ್ನೋದು ಒಂದು ಇದ್ದೇ ಇರೋದ್ರಿಂದ ಉಳಿಕೆ ಇರಬೇಕು. ಅದು ಭಾಳಷ್ಟು ಹಿತಮಿತವಾಗಿ ಅದನ್ನೇ ನಾವು ದಿನ ಎಷ್ಟು ಉಳಿತು ಎಷ್ಟು ಬಡ್ಡಿ ಬಂತು ಅದನ್ನ ಲೆಕ್ಕ ಹಾಕೋತ ಜೀವನ ಕಳೆಯೋದು ಬೇಡ, ಉಪಯೋಗ ಮಾಡಿದ ಅದೇ ಚಿಂತೆ ಒಳಗೆ ಹೋಗಬಾರದು, ಅದು ಹಿತಮಿತವಾಗಿರಬೇಕು. ಈಗ ದಾಸೋಹ ಕಲ್ಪನೆಯೊಳಗೆ ನಾವೆಲ್ಲರೂ ಇದ್ರೆ ಏನಾಗುತ್ತೆ, ಉಳಿಕೆ ಆಗಿ ಆ ಅವಶ್ಯಕತೆನೇ ಇಲ್ಲ, ಎಲ್ಲರೂ ನಾವು ದಾಸೋಹಿಗಳೇ ಆದರೆ ಉಳಿಸುವಂಥ ಪ್ರಶ್ನೆ ಏನು ಬರ್ತದೆ? ಉಳಿಸುವಂಥ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೇವೆ, ಸಂಗ್ರಹಗಳನ್ನು ಮಾಡ್ತಾ ಇದ್ದೇವೆ. ಭಾಳಷ್ಟು ಹಿರಿಯ ನಾಗರಿಕರಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ, ನಾವು ಭಾಳಷ್ಟು ಹಣವನ್ನು ಆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿಡಬೇಕು, ನಾಳೆ ಕೂಡಿಸಿಡಬೇಕು, ಮತ್ತು ಖರ್ಚು ಮಾಡೋದ್ನಾಗ ನಾವು ಹಿಂದೆ ಮುಂದೆ ನೋಡ್ತೇವೆ. ಈ ನಿಜವಾಗಿ 100 ರೂಪಾಯಿ ಖರ್ಚು ಮಾಡಿದ್ನಾಗ 10 ರೂಪಾಯಿ ಖರ್ಚು ಮಾಡಿದ್ರು ನಿಜವಾಗಿಯೂ ಖರ್ಚು ಮಾಡಿದಕ್ಕೆ ನನಗೂ ಸಮಾಧಾನ ಆಗೋಲ್ಲ, ಮತ್ತೊಬ್ರಿಗೆ ಯಾರಿಗೆ ಖರ್ಚು ಮಾಡೋಕೆ ಅವ್ರಿಗೂ ಸಮಾಧಾನ ಆಗೋಲ್ಲ. ಈಗ ನಾವು ಸಮಯಕ್ಕೆ ಅನುಗುಣವಾಗಿ ಈ ಎಲ್ಲಿ ಎಲ್ಲಿ ಖರ್ಚು ಮಾಡಬೇಕು ಅದನ್ನು ಯಥೇಚ್ಛವಾಗಿ ಖರ್ಚನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ ಆ ಖರ್ಚು ಹೇಗಿರಬೇಕು, ಮತ್ತೊಬ್ಬರಿಗೆ ಹಿತಾಗಬೇಕು, ತನಗೂ ಹಿತಾಗಬೇಕು, ಸಮಾಜಕ್ಕೂ ಹಿತಾಗಬೇಕು. ಖರ್ಚು ನಮ್ಮ ಹತ್ರ ದುಡ್ಡದ ಅಂತ ತಿಳ್ಕೊಂಡು ಉಳಿಕೆ ಮಾಡೋದು ಅಷ್ಟೇ ಒಂದು ಆತಂಕಕಾರಿ ಇದೆ, ಮತ್ತು ಖರ್ಚು ಮಾಡೋದು ಅಷ್ಟೇ ಆತಂಕಕಾರಿ. ಅದು ಹಿತಮಿತವಾಗಿರಬೇಕು ಯಾವುದಾಗಲಿ, ಅದು ಉಳಿಕೆ ಇರಲಿ ಅಥವಾ ಬಳಕೆ ಇರಲಿ ಅಥವಾ ನಮ್ಮ ಗಳಿಸೋ ಇರಲಿ, ನಮ್ಗೆ ಹಿತಮಿತವಾಗಿರಬೇಕು. ಮತ್ತು ನನಗೆ ಅನಿಸಿದ ಮಟ್ಟಿಗೆ ಬಸವಣ್ಣವ್ರು ಹೇಳಿದಂಥ ಸತ್ಯಶುದ್ಧ ಕಾಯಕದಲ್ಲಿ ನಾವಿದ್ರೆ, ಮತ್ತು ದಾಸೋಹವನ್ನು ಈ ಒಂದು ಪರಿಕಲ್ಪನೆಯೊಳಗೆ ನಮ್ಮ ಜೀವನವನ್ನು ಹಿರಿಯ ನಾಗರಿಕರಾಗಲಿ, ಯುವಕರಾಗಲಿ, ಅಥವಾ ಯಾವ ರಾಜಕೀಯ ವ್ಯಕ್ತಿಗಳಾಗಲಿ ಈ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡ್ರೆ, ಈಗೇನು ಉಳಿತಾಯ ಮಾಡಬೇಕು ಉಳಿತಾಯ ಮಾಡ್ರಿ, ಉಳಿತಾಯ ಮಾಡಲಿಕ್ಕೆ ಏನು ತೊಂದರೆ, ಯಾರಿಗೆ ಏನು ಬೇಕಷ್ಟು ಯೋಜನೆಗಳಿದಾವೆ, ಬ್ಯಾಂಕ್ಗಳಿದಾವೆ, ಮತ್ತು ಬೇರೆ ಬೇರೆ ಅವಕಾಶಗಳಿದಾವೆ, ಅವಕಾಶಗಳು ಹೇಗಿದಾವೆ, ದುಡ್ಡು ಕಳ್ಕೊಂತ ಅವಕಾಶಗಳು ಹೆಚ್ಚಾಗಲಿಕ್ಕತ್ತಾವೆ. ಈಗ ಈ ಸೈಬರ್ ಕ್ರೈಮ್ದಲ್ಲಿ ಈಗ ಹಣ ಕಳ್ಕೋದನ್ನೇ ಬ್ಯಾಂಕ್ನಲ್ಲಿನೂ ಸಹಿತ ಹಣ ಇಟ್ಟರೆ ಅದು ಸುರಕ್ಷತೆ ಇತ್ತಂತಕ್ಕಂಥದ್ದು ಇಲ್ಲ. ದಾಸೋಹಿಗಳಾದರೆ ಏನಾಕದ್ರೆ ಅಂಥದ್ದು ಏನು ಇದಾಗಿರ್ಬೋದು, ನಾ ದಾಸೋಹ ಮಾಡ್ಯಾನಂತ ಸಮಾಧಾನ ಬರ್ತದೆ. ಇಟ್ಟು ಚಿಂತೆ ಮಾಡೋಕಿತನು ಅದನ್ನು ಹೆಚ್ಚು ಸದುಪಯೋಗ ಮಾಡುವುದು ಒಳ್ಳೆಯದು.
0: ಸರ್, ಇನ್ನೊಂದು ಅಂದ್ರೆ ಹಿರಿಯ ನಾಗರಿಕರು ತಮ್ಮ ಒಂದು ಸಂಧ್ಯಾ ಸಮಯದಲ್ಲಿ ಯಾವ ರೀತಿ ಹವ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ಅವರು ಸುಗಮವಾಗಿ ತಮ್ಮ ಮುಂದಿನ ಜೀವನವನ್ನ ನಡೆಸ್ಕೊಂಡು ಹೋಗಬಹುದು ಅಂತ, ಯಾವ ರೀತಿ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಸರ್?
1: ಹಿರಿಯ ನಾಗರಿಕರಿಗೆ ಅವರಿಗೆ ಈ ಒಂದು ದೃಷ್ಟಿಯಿಂದ ಈ ಹಳ್ಳಿಗಾಡಿನಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಅವ್ರು ಯಾವ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು? ಯಾಕಂದ್ರೆ ನಿತ್ಯ ಅವ್ರಿಗೆ ಏನದಾವೆ, ಒಂದಿಲ್ಲ ಒಂದು ಕೆಲಸ ಇರ್ತದೆ. ಅವ್ರಿಗೆ ಹೊಲಕ್ಕೆ ಹೋಗ್ತಾರೆ, ದನಗಳು ಮೇಯಿಸ್ಲಿಕ್ಕೆ ಹೋಗ್ತಾರೆ, ದನಗಳು ನೋಡ್ಲಿಕ್ಕೆ ಹೋಗ್ತಾರೆ, ಅಥವಾ ಯಾರೋ ಒಬ್ರು ಯಾವುದೋ ಒಂದು ಕೆಲಸ ಹಬ್ಬ ಹರಿದಿನ ಇವೆಲ್ಲ ಅದರಲ್ಲಿ ಅವರು ತಲ್ಲೀನರಾಗಿರ್ತಾರೆ ಅಥವಾ ಇನ್ವಾಲ್ವ್ ಆಗಿರ್ತಾರೆ. ಆದರೆ ಈ ಶಾಲೆಯಲ್ಲಿರ್ತಕ್ಕಂಥ ನಾವೇನು ಹಿರಿಯ ನಾಗರಿಕರಿದ್ದೇವಲ್ಲ, ಇವರಿಗೆ ಸಮಯದ ಹೇಗೆ ಕಳಿಬೇಕು ಗೊತ್ತಾಗ್ತಾ ಇಲ್ಲ. ಸಮಯ ಸದುಪಯೋಗ ಮಾಡ್ಕೋಬೇಕಾದ್ರೆ ಹವ್ಯಾಸಗಳು ಬೇಕಾಗ್ತವೆ. ಮತ್ತು ಶಹರ ವ್ಯವಸ್ಥೆಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿರ್ತವೆ, ಅದು ಸಂಗೀತ ಇರಬಹುದು ಅಥವಾ ಯಾವುದೋ ಒಂದು ರಾಜಕೀಯ ಸಭೆ ಇರಬಹುದು ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮಗಳು ಇರ್ಬೋದು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅವರು ಪ್ರಯತ್ನ ಮಾಡಿರಿ. ಒಂದು ಇದೊಂದು ಹವ್ಯಾಸನ್ನು ಬೆಳೆಸ್ಕೋಬಹುದು. ಅದರ ಜೊತೆಗೆ ಸಮಾಜ ಕಾರ್ಯದಲ್ಲಿ ಅವ್ರು ತೊಡಸ್ಕೊಂಡ್ರೆ ಏನಾಗುತ್ತೆ, ಅವ್ರ ಸಮಯದ ಅಭಾವದ ಪ್ರಶ್ನೆಯನ್ನು ಬರುವಲ್ಲ, ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ ಹೋಗ್ತಾರೆ, ಅಲ್ಲಿ ಆ ಒಂದು ಸಾಮಾಜಿಕವಾಗಿ ಏನು ಅವರು ಹೆಚ್ಚೆಚ್ಚು ಆ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ನಡೀತದೆ. ಸಾಹಿತ್ಯಿಕವಾಗಿ ಮಾಡಬಹುದು, ಈಗಿನ ಇಲ್ಲಿಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಅದರ ಜೊತೆಗೆ ಅವರು ಭಾಳಷ್ಟು ಶ್ರೀಮಂತರಿದ್ದರೆ ಜನಹಿತ ಕಾರ್ಯಕ್ರಮಗಳನ್ನು ಅವ್ರ ಚಟುವಟಿಕೆಗಳನ್ನು ಅವರು ರೂಪಿಸಬಹುದು. ಈಗ ಸಂಘ ಸಂಸ್ಥೆಗಳನ್ನು ಮಾಡ್ಬೋದು, ಭಾಳ ಸಂಘ ಸಂಸ್ಥೆಗಳದಾವೆ, ಆ ಸಂಘ ಸಂಸ್ಥೆಗಳಿಗೆ ಸದಸ್ಯರಾಗಬೇಕು ಅವರು. ಅದು ಹಣ ಗಳಿಕೆ ಇದ್ದಂಥ ಸಂಸ್ಥೆಗಳಿಗೆ ಸಾಮಾಜಿಕವಾಗಿ ಮತ್ತು ಇಂಥ ಚಿಂತನಪರವಾದಂಥ ಚಟುವಟಿಕೆಗಳಲ್ಲಿ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ ಅದ, ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತದೆ, ಮತ್ತು ಯಾವ್ಯಾವ ಸಮ್ಮೇಳನ ಮಾಡ್ತಾರೆ, ಮತ್ತು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳದಾವ, ಜನರಿಗೆ ಸಹಾಯ ಮಾಡ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳದಾವ. ಈಗ ನನಗನ್ಸ್ಮಟ್ಟಿಗೆ ಸರ್ಕಾರದಲ್ಲಿ ಹಿರಿಯ ನಾಗರಿಕರು ಬಹಳಷ್ಟು ಯೋಜನೆಗಳಲ್ಲಿ ಅವರು ತೊಡಸ್ಕೋಬಹುದು. ಆ ಒಂದು ಯೋಜನೆಗಳಲ್ಲಿ ಭಾಗವಹಿಸಿದ್ರೆ ಅವರ ಅನುಭವನು ಉಪಯೋಗಕ್ಕದ, ಅಂಥ ವ್ಯವಸ್ಥೆಗಳನ್ನು ಅವರು ಬೆಳೆಸ್ಕೋಬಹುದು. ಸಾಕಷ್ಟು ಅವಕಾಶಗಳಿದಾವೆ, ಈಗೇನು ಅವಕಾಶಗಳು ಕೊರತೆ ಏನಿಲ್ಲ. ಹವ್ಯಾಸ ಬೆಳೆಸ್ಕೊಳ್ಳಿಕ್ಕೆ ಹಿರಿಯ ನಾಗರಿಕ ಸಾಕಷ್ಟು ಅನುಕೂಲಗಳಿದಾವೆ, ಅವಕಾಶಗಳಿದಾವೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರು ಏನು ಮಾಡ್ತಾ ಇದ್ದಾರೆ, ನಾನೊಬ್ಬ ಅಧಿಕಾರಿ ಇದ್ದೆ ಅಥವಾ ಯಾವುದೋ ಸ್ಥಾನಮಾನದಲ್ಲಿದ್ದೆ, ಜನರು ಗುಡಿ ಬೆರ್ತಿಲ್ಲ ಅವರು ಕೆಲವು ಮಂದಿ, ಅಂಥವ್ರಿಗೆ ಸ್ವಲ್ಪ ಯಾವುದೋ ಹವ್ಯಾಸ ಇರೋದಿಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂಥವ್ರು ಸಹಿತ ಆ ಒಂದು ಬಿರುದು ಭಾವಲಿ ಅಥವಾ ನಾನು ಒಂದು ಪದವಿ ಒಳಗಿದ್ದೆ ಅಥವಾ ನಾನು ದೊಡ್ಡ ಹುದ್ದೆ ಒಳಗಿದ್ದೆ ಅವನ್ನೆಲ್ಲ ಮರೆತು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ಮೊದಲೇ ಹವ್ಯಾಸದನ್ನು ಬೆಳೆಸ್ಕೋಬೇಕು. ನಾನು ಸಾಮಾನ್ಯ ಮನುಷ್ಯ, ನಾನು ಒಬ್ಬ ಎಲ್ಲರೂ ಕೂಡಿ ಬೆರ್ತ್ ಬಾಳತಕ್ಕಂಥ ಒಬ್ಬ ಸಂಘಜೀವಿ ಅಂತಕ್ಕಂಥ ಒಂದು ದೊಡ್ಡ ಹವ್ಯಾಸ ಇದು. ಅದನ್ನು ಬೆಳೆಸ್ಕೊಂಡ್ರೆ ಅವ್ರಿಗೇನಾಕದ, ಈಗೇನು ಇದ್ದಿರ್ತದಲ್ಲ, ಜನರು ಗುಡಿ ಬೆರೆಯೋದು, ಮನೆಯವ್ರ ಗುಡಿ ಬೆರಲಿಕ್ಕೆ ಆಗೋಲ್ಲ, ಹೊರಗಿನವ್ರಿಗೂ ಗುಡಿನೂ ಬೆರಲಿಕ್ಕೆ ಆಗೋಲ್ಲ ಅವರಿಗೆ. ಆ ಒಂದು ಸ್ಥಿತಿಗತಿಯಿಂದ ಅವರು ಸಂಘಜೀವಿ ಆಗ್ಬೋದು ಅಥವಾ ಮನೆಯವ್ರ ಗುಡಿನ ಒಂದು ಹವ್ಯಾಸ ಮನೆಯೊಳಗನ ಒಂದು ಹವ್ಯಾಸ ಬೆಳೆಸ್ಕೋಬೋದು. ಯಾವುದೋ ಒಂದು ಚಟುವಟಿಕೆ ಮಾಡೋದು, ಗಾಢ ಇದು ಕೈತೋಟ ಮಾಡಬಹುದು, ಇಂಥವೆಲ್ಲ ಹವ್ಯಾಸ ಬೇಕಾದ ಸಾಕಷ್ಟು ಹವ್ಯಾಸಗಳದಾವೆ. ಈಗ ಬರೀ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಬಹುದು, ಅವರು ಬೆಳಗಾವಿ ಜಿಲ್ಲಾದ್ದು ಏನು ಮಾಹಿತಿ ಅದನ್ನು ಸಂಗ್ರಹ ಮಾಡ್ಕೋತ ಕೂತ್ರು ಅವ್ರ ಆಯುಷ್ಯನ ಕಳೆದು, ಅಂಥ ಒಂದು ಇಂಥ ವಿಧಾಯಕ ಕೆಲಸಗಳು ಅದರಲ್ಲಿ ಅಂತ ಹವ್ಯಾಸಗಳನ್ನು ಅವರು ಬೆಳೆಸ್ಕೋಬಹುದು.
0: ಖಂಡಿತ ಸರ್. ಸರ್, ಈಗ ತಾವು ಹಿರಿಯ ನಾಗರಿಕರಿಗಾಗಿ ವೃದ್ಧರ ಬದುಕಿನ ನೋವು ನಲುವಿನ ಸಂಗ್ರಹ ಅನ್ನುವಂಥ ಒಂದು ಪುಸ್ತಕದ ಸಂಪಾದನೆಯನ್ನು ಕೂಡ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್?
1: ಭೌತರವಾಗಿ ನಾವು ಈ ಪುಸ್ತಕನ ನಾವು ಹಿರಿಯ ನಾಗರಿಕರ ಹಿತಚಿಂತನೆ ಯಾರ ಹೊಣೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದು. ಆರ್ ಆರ್ ಸವದತ್ತಿ ಅಂತೇಳಿ ನಮ್ಮ ಗೆಳೆಯರವರು, ಅವರು ಹಿರಿಯ ನಾಗರಿಕರ ಬಗ್ಗೆ ಭಾಳಷ್ಟು ಹೋರಾಟಗಳನ್ನು ಮಾಡಿದರು, ಮತ್ತು ಹಿರಿಯ ನಾಗರಿಕರ ಬಗ್ಗೆ ಏನಾದ್ರು ಅವರು ಹಿರಿಯ ನಾಗರಿಕರಿಗೆ ಏನಾದ್ರು ಅವರು ಇದ್ದಂಥ ಅನುಕೂಲತೆಗಳೇನು, ಕಾನೂನುಗಳೇನು, ಇವನ್ನೆಲ್ಲ ತಿಳಿಸಬೇಕು. ಅವರ ನೋವು ನದಿಗಳಲ್ಲಿ ನಾವು ಎಲ್ಲ ಅವರಿಗೆ ಒಂದು ಪುಸ್ತಕ ರೂಪ ಲಿಖಿತ ರೂಪದಲ್ಲಿ ಪುಸ್ತಕ ಮಾಡತಕ್ಕಂಥ ಒಂದು ಯೋಜನೆಯನ್ನು ಅವರು ಹಾಕೊಂಡ್ರು. ಅದಕ್ಕೆ ನಾನು ಅವ್ರ ಕೂಡ ಕೈ ಜೋಡಿಸಿದೆ. ಆ ಪುಸ್ತಕದಲ್ಲಿ ಬಂದಂಥ ಕೆಲವು ವಿಷಯಗಳು, ಹಿರಿಯ ನಾಗರಿಕರು ಭಾಳಷ್ಟು ಯಾತನೆಗಳನ್ನು ಅನುಭವಿಸಿದ್ದಾರೆ ತಮ್ಮ ಅನುಭವ, ಅದು ಸುದ್ದಿ ಮಾಧ್ಯಮ ಪತ್ರಿಕೆಗಳಲ್ಲಿ ಬಂದಿತ್ತು ಅಥವಾ ಮತ್ತೆಲ್ಲಿ ಬಂದಿತ್ತು, ಇವನ್ನೆಲ್ಲ ಸಂಗ್ರಹ ಮಾಡಿ ನಾವು ಒಂದು ಪುಸ್ತಕ ಮಾಡಿದ್ವಿ. ಆ ಪುಸ್ತಕವನ್ನು ಮಾಡಿದ ನಂತರ ಭಾಳಷ್ಟು ಜನ ಅದನ್ನು ಕೊಂಡು ಓದಿದ್ದಾರೆ. ನಾವು ಕೊಟ್ಟೇವೆ ಅವರಿಗೆ, ಹಾಗೆ ಉಚಿತವಾಗಿ ಓದ್ರಿ ಅಂತೇಳಿ ಕೊಟ್ಟೇವೆ. ಆ ಓದಿದಂಥ ಪುಸ್ತಕದ ಅನುಭವಗಳ ಮೇಲೆ ಕೆಲವು ಜನರು ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ನಮಗೆಲ್ಲ ಹೇಳಿದಾರೆ, ಅವರು ಇದು ಹೊಣೆ ನಮ್ಮದು ಐತಿ, ಹೊಣೆ ಮತ್ತೊಬ್ಬರ ಮೇಲೆ ಹಾಕೋದು ಬೇಡ, ಹಿರಿಯ ನಾಗರಿಕರ ಹಿತಚಿಂತನೆ ನಮ್ಮ ಚಿಂತನೆ ನಾವು ಮಾಡ್ಕೋಬೇಕು, ಮತ್ತು ಆದಷ್ಟು ಮಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ವೃದ್ಧಾಪ್ಯದಲ್ಲಿ ಏನಾಗ್ತೀವಿ, ಜನ ಏನ್ ಮಾಡ್ತಾರೆ, ಬಹಳ ನಂಬಿಕೆ ಹುಡ್ಸ್ತಾರೆ, ನಂಬಿಕೆ ಹುಡ್ಸಿ ಮೋಸ ಮಾಡ್ತಕ್ಕಂತ ಸಂಗತಿಗಳಿದಾವ. ನನಗೊಂದು ಈ ಪುಸ್ತಕ ಬರೆದಾಗ ಪುಸ್ತಕವನ್ನು ಸಂಪಾದನೆ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಒಬ್ರು ನಮ್ಮ ಗೆಳೆಯರು ಹೇಳಿರೋರು, ಅವರು ಒಬ್ಬ ದೊಡ್ಡ ವೈದ್ಯಾಧಿಕಾರಿ ಆಗಿದ್ರು, ಅವರು ವೃದ್ಧಾಪ್ಯ ಬಂತು, ಅವರು ಮಕ್ಕಳು ಬಹಳ ದೊಡ್ಡ ದೊಡ್ಡ ಒಂದು ಹುದ್ದೆ ಒಳಗಿದ್ರು. ಅವರು ಬಾಂಬೆಯಲ್ಲಿ ದೊಡ್ಡ ಹುದ್ದೆ ಅಂದ್ರೆ ಅವ್ರಿಗೆ ಮತ್ತೊಂದು ಒಂದು ವಿಮಾನ ಏನಾದ್ರೂ ಸಿಗಲಿಲ್ಲ ಅಂದ್ರೆ ಮತ್ತೊಂದು ವಿಮಾನ ಸ್ಟ್ಯಾಂಡ್ ಬೈ ವಿಮಾನ ಅಂತ ಒಂದು ಹುದ್ದೆ ಒಳಗಿದ್ರು ಅವರೆಲ್ಲ. ಅವರು ಒಂದು ಅವರ ತಂದೆ ತಾಯಿಗಳು ಒಂದು ಹಳ್ಳಿ ಒಳಗಿದ್ರು, ಅವ್ರ ದೊಡ್ಡ ವಾಡಿ ಇತ್ತಂತ ಹೊರತು ಅದನ್ನ ಅವ್ರ ಇಬ್ಬರು ಮಂದಿ ಅವ್ರದ ಮಕ್ಕಳು ಆ ವಾಡೆ ಮಾರ್ಲಿಕ್ಕೆ ಹೆಚ್ಚಿರಂತವ್ರು. ನಮಗೆ ನಾವು ನಿಮ್ಮನ್ನೆಲ್ಲ ಸಾಕಿಸ್ತೇವೆ ಸಲ್ಲಿಸ್ತೇವೆ ಅಂತೇಳಿ ತಿಳ್ಕೊಂಡು ಅದು ಅವರು ನಂಬಿಕೆ ಮಾಡಿ ಏನು ಮಾಡಿದ್ರು ಆ ವಾಡೆಯನ್ನು ಮಾರು ಅಂತ. ಅವರು ನಿಜವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿರೋದಂತ ಭಾಳ ಜನ ಭೇಟಿ ಹಾಕಿದ್ರು ಅವರಿಗೆ. ಅದು ನಂಬಿಕೆ ಮೇಲೆ ಮಾರಿದ ನಂತರ ಏನಾಯ್ತು ಅವರಿಗೆ, ಅವರಿಗೆ ಹೋದ ನಂತರ ಅವರು ಯಾರೋ ಒಬ್ಬರು ನೋಡ್ಕೊಳ್ಳಿಲ್ಲ ಅವ್ರನ್ನ. ಲಾಸ್ಟಕ್ಕೆ ಅವರು ವೃದ್ಧಾಶ್ರಮಕ್ಕನ ಮರಿ ಹೋಗ್ತಕ್ಕಂಥ ಒಂದು ಸಂಗತಿ ಬಂತಂತ. ಆ ಸಂಗತಿ ಬಂದಾಗ ಅವರು ವೃದ್ಧಾಶ್ರಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಯೂ ಹಣ ಕೇಳ್ತಾರಲ್ಲ, ಅದಕ್ಕೆ ಅವರು ಆ ವೈದ್ಯರು ಏನು ಮಾಡಿ ತಮ್ಮ ಹೆಂಡತಿಯದಲ್ಲಿದ್ದಂಥ ಬಂಗಾರ ಇವೇನಿದ ಉಡುಗೆ ತೊಡುಗೆ ಇದ್ದಿರ್ತಾವಲ್ಲ ಅವನ್ನೆಲ್ಲ ಮಾರಿ ಅದೊಂದು ವೃದ್ಧಾಶ್ರಮ ಸೇರಂತೆ. ಆ ವೃದ್ಧಾಶ್ರಮ ಸೇರಿದಾಗ ಆ ಸುತ್ತಮುತ್ತ ಊರವರು ಭಾಳ ಮಂದಿ ಹೋದ್ರಂತ ಅವ್ರ ಹತ್ರ ಅಲ್ಲಿ ನೋಡ್ಲಿಕ್ಕೆ ಮಾಡಲಿಕ್ಕೆ. ಅಲ್ಲಿ ಮ್ಯಾನೇಜರ್ಗೆ ಏನಂತಾರೆ, ಇವ್ರು ಏನಿದ್ರಿ ಇಷ್ಟು ಮಂದಿ ಬರ್ಲಿಕ್ಕೆ, ನೀವು ಇಂಥ ವ್ಯಕ್ತಿ ಇಲ್ಲಿ ಹೆಂಗೆ ಬಂದ್ರಿ ಇವರು? ಇಲ್ಲ ರೀ, ಅವ್ರದ್ದು ಶ್ರೀಮಂತಿಕೆ ಅಥವಾ ಅವ್ರದ್ದು ಹಿನ್ನೆಲೆ ಎಲ್ಲ ನೋಡಿದ್ರೆ ಅವ್ರು ನಿಜವಾಗಿಯೂ ಅವ್ರನ್ನ ನಾವು ಈ ಸ್ಥಿತಿ ಒಳಗೆ ನೋಡ್ತಕ್ಕಂಥದ್ದು ನಮಗೆ ನಿಜವಾಗಿ ಭಾಳ ಖೇದಕರವಾದಂಥ ಸಂಗತಿ. ಇಂಥ ವಿಚಾರಗಳು ಸಹಿತ ಈ ಪುಸ್ತಕದಿಂದ ನಮ್ಗೆ ಗೊತ್ತಾದವು. ಇಂಥ ವಿಚಾರಗಳು ಸಹಿತ ಇಂಥ ಮೋಸಗಾರರು ಇದ್ದಿರ್ತಾರೆ. ಮತ್ತು ಬಾಂಬೆ ಒಳಗೆ ಒಬ್ಬರು ತಾಯಿ ಆಕೆ ಹೆಸರಲ್ಲಿ ಇತ್ತಂಥ ಒಂದು ಮನೆ, ಅವ್ರ ಮಗ ಏನು ಮಾಡ್ತಾನೆ ಅದನ್ನು ತನ್ನ ಹೆಸರಲ್ಲಿ ಮಾಡ್ಕೊತಾನು. ಅವ್ರ ತಾಯಿ ಎಲ್ಲೋ ಯಾವುದೋ ಒಂದು ಊರಿಗೆ ಇರ್ತಾಳೆ, ಬಂದು ನೋಡ್ತಾರೆ ಆ ಕೀಲಿ ಹಾಕಿದ್ದಿತ್ತದ, ಯಾಕೆ ಹಾಕಿ ಹೋದ್ರು ಇಲ್ಲಿ ಹೋದ್ರು ಅಂತೇಳಿ. ಮುಂದೆ ಅವರು ಬಂದ ಬಳಿಕ ಇದು ನಿಮ್ಮ ಮನೆಯೆಲ್ಲ ಅದಿಲ್ಲ ಅಂತ ಹೇಳ್ತಿರ್ಕಂಥ ಒಂದು ಸಂಗತಿಯನ್ನು ಎಲ್ಲ ಗೊತ್ತಾಕಲ್ಲ ಅವರಿಗೆ. ಅವಾಗ ಅವರು ಹೋರಾಟ ಮಾಡಿ ಆ ಮನೆಯನ್ನು ತಮ್ಮದು ಮಾಡ್ಕೋಬೇಕಾಗಿ. ಇಂಥ ಭಾಳ ಸಂಗತಿಗಳು ಈ ಪುಸ್ತಕ ಮಾಡೋದ್ರಿಂದ ನಮ್ಗೆ ಗೊತ್ತಾದ್ದು. ಈಗ ನಾವು ಮತ್ತೊಂದು ಪುಸ್ತಕ ಮಾಡ್ತಾ ಇದ್ದೇವೆ ನಿಜವಾಗಿ, ಅದು ಸಂಪಾದನೆ ಗ್ರಂಥ ಮಾಡ್ತಾ ಇದ್ದೇವೆ. ಅದು ಇವೆಲ್ಲ ಈ ಮಾಧ್ಯಮದಲ್ಲಿ ಬಂದಂಥ ಈ ಪುಸ್ತಕದಲ್ಲಿ ನಾವು ಹಾಕಿವಿ. ಮಾಧ್ಯಮದಲ್ಲಿ ಬಂದು ಅಥವಾ ನಾನು ಹಿರಿಯ ನಾಗರಿಕನಾಗಿ ನಾವು ಏನು ನೀವು ಕೇಳಿರಲ್ಲ ಈಗ ನಿಮ್ಮ ನೋವು ನೋವಿಗಳು ಏನದಾವ ಅಥವಾ ಹಿರಿಯ ನಾಗರಿಕರ ಬಗ್ಗೆ ವಿಚಾರ ಅವ್ರ ಮಹತ್ವ ಏನು ಇದನ್ನೆಲ್ಲ ಕೇಳಿ ಇದೆಲ್ಲ ನಾವು ಅಪೋಯ ಮಾಡಿ ಬರೆಯೋದು ಬೇಡ. ವಾಸ್ತವತೆ ನಿಜವಾದಂಥ ಹಿರಿಯ ನಾಗರಿಕನ ಹಬ್ಬಗಳನ್ನು ದಾಖಲಾತಿ ಮಾಡಿಸೋದಾಗಿ ನಾವು ಈ ಒಂದು ಸ್ವಂತ ಒಂದು 70-75 ಜನರ ಸ್ವಂತ ಅನುಭವಗಳು ಅವರ ಸ್ವ ಅನುಭವಗಳನ್ನು ದಾಖಲಾತಿ ಮಾಡ್ತಕ್ಕಂಥ ಒಂದು ಸಂಪಾದನೆ ಗ್ರಂಥ ಮಾಡ್ಬೇಕಂತೇಳಿ ವಿಚಾರದೆ. ಅದು ಈಗಾಗಲೇ ನಾವು ಒಂದು 20 ಜನರದ ಸ್ವ ಅನುಭವಗಳನ್ನು ನಾವು ಸಂಗ್ರಹ ಮಾಡೇವೆ. ಮುಂದೆ ಅದೆಲ್ಲ ಒಂದು 70-75 ಮಂದಿ ಆಯ್ತು ಒಂದು ಪುಸ್ತಕ ಮಾಡಬಹುದು.
0: ಸರ್, ಈಗ ತಾವು ತಮ್ಮ ಸಂಧ್ಯಾ ಸಮಯವನ್ನು ಯಾವ ರೀತಿ ಕಳೀತಾ ಇದ್ದೀರಾ ಅಂತ?
1: ಮೊದಲೇದಾಗಿ ನಾನು ಈ ಸರ್ಕಾರಿ ನೌಕರಿ ಸೇರಬೇಕು ಅಥವಾ ಬಿಡಬೇಕು ಅಂತಕ್ಕಂಥ ಒಂದು ಭಾಳಷ್ಟು ನಾನು ಒಕ್ಕಲ್ತನ ಮಾಡಬೇಕು ಅಥವಾ ಜನರ ಕೂಡ ಇರಬೇಕಂತಕ್ಕಂಥ ಒಂದು ವಿಚಾರ ಭಾಳ ಇತ್ತು ನನಗೆ. ನಾನು ಯುವಕನಾಗಿದ್ದಾಗ ಅಥವಾ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿದಾಗ ಅದರ ಅನುಕೂಲ ಆಗಲಿಲ್ಲ ನನಗೆ. ಯಾಕಂದರೆ ನಾನು ನೌಕರಿಗೆ ಬರಬೇಕಾಯಿತು. ನೌಕರಿ ಬಂದ ನಂತರ ಸಹಿತ ನಾನು ನೌಕರಿ ಬಿಡಬೇಕಂತೇಳಿ LLB ಮಾಡಿದೆ ನಾನು. ಅವಾಗೂ ಯಾವುದೋ ಒಂದು ಕಾರಣದಿಂದ ನಾನು ವಕೀಲಿಕೆನೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ನೌಕರಿ ಮಾಡೋದಕ್ಕೆ ಭಾಳಷ್ಟು ನಾನು ಒಂದು ಪರಿಧಿ ಒಳಗಿದ್ದಂಗೆ ಅನಿಸ್ತಿತ್ತು ನನಗೆ. ಅಂದರೆ ಒಂದು ಯಾವುದೋ ಒಂದು ಸ್ವಾತಂತ್ರ್ಯವನ್ನು ಸ್ವಲ್ಪ ಹಿಡಿತದಲ್ಲಿ ಅಂತ ಅಂಕುಶದಲ್ಲಿದ್ದಂಥ ಒಂದು ವಾತಾವರಣದಲ್ಲಿ ಇತ್ತು. ನನಗೇನು ಸಾಧ್ಯ ಆಯಿತು ಅದನ್ನೆಲ್ಲ ಮಾಡಿದೆ. ಅದು ನಾನು ಯಾವಾಗ ನಂದು ನಿವೃತ್ತಿ ಆಯ್ತಲ್ಲ, ನನಗೆ ಉತ್ತರವಾಗಿ ನನಗೊಂದು ದೊಡ್ಡ ಸ್ವಾತಂತ್ರ್ಯ ಸಿಕ್ಕಂಗೆ ಅನಿಸ್ತು. ಮತ್ತು ಇಲ್ಲಿವರೆಗೆ ನನಗೆ ಸಮಯದ ಏನಪ್ಪ ಯಾವಾಗ ಏನು ಕಳಿಬೇಕು ಅಥವಾ ಸಮಯ ಹೋಗೋಲ್ಲ ಅಂತಕ್ಕಂಥ ಒಂದು ಏನು ಅಂಥ ಒಂದು ಸಮಸ್ಯೆ ಸನ್ನಿವೇಶ ಪರಿಸರ ನನಗೇನು ಬಂದಿಲ್ಲ. ಆದರೆ ಯಾಕೆ ಬಂದಿಲ್ಲ ಅಂತಂದರೆ ನಾವೆಲ್ಲ ಜನರ ಕೂಡ ಇದ್ದವರು. ನಾನು ನೌಕರಿ ಒಳಗಿದ್ದಾಗ ಸಹಿತ ಜನರು ಕೂಡ ಇದ್ದೆ. ಅವಾಗೂ ನಾವು ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಮಾಡಿದ್ವಿ. ನಾವು ಬಿಜಾಪುರದಲ್ಲಿ ಒಂದು ಬಯಲು ಸೀಮೆ ಸಾಹಿತ್ಯ ವೇದಿಕೆ ಅಂತೇಳಿ ಮಾಡಿದ್ವಿ. ನಂತರ ಅಲ್ಲೊಂದು ಸಾಮಾಜಿಕವಾಗಿ ಆಗ್ತಕ್ಕಂಥ ಒಂದು ಸಂಸ್ಥೆನ ಮಾಡಿದ್ವಿ, ಎರಡು ಮಾಡಿದ್ವಿ. ನಂತರ ಇಲ್ಲಿ ಬೆಳಗಾವಿಗೆ ಬಂದಾಗ ಭದ್ರವಾಗಿ ಇಲ್ಲಿ ಒಂದು ಸಾಹಿತ್ಯಿಕ ವಾತಾವರಣದಲ್ಲಿ ಅಥವಾ ಒಂದು ಏನೋ ಒಂದು ಕೊರತೆ ಇದ್ದಂಗೆ ಕಾಣಿದ್ ನನಗೆ. ಅವಾಗ ನಾವು ಸಮಾನ ಮನಸ್ಕರು ಕೂಡಿ ಹೊಂಬೆಳಕು ಸಾಂಸ್ಕೃತಿಕ ಸಂಘ ಅಂತೇಳಿ ಮಾಡಿದ್ವಿ. ಅದು ಈ 25 ವರ್ಷ ಆಗ್ತಾ ಇದೆ. ಅದು ಅದನ್ನು ನಡೆಸ್ಕೊತ ಬಂದೇವೆ ನಾವು. ಅದರ ಜೊತೆ ಜೊತೆಗೆ ನಾನು ಇಲ್ಲಿ ಭಾಳಷ್ಟು ಸಂಸ್ಥೆಗಳಿದಾವೆ, ಸಾಹಿತ್ಯಿಕವಾಗಿದಾವೆ, ಆರ್ಥಿಕ. ನಾವು ಜನಪರ ಸೇವಾ ಸಂಸ್ಥೆಗಳು ಮಾಡಿದ್ವಿ. ಜನಪರ ಸೇವಾ ಸಂಸ್ಥೆಯಿಂದ ಭೂತರವಾಗಿ ನನಗೆ ಅನಿಸ್ಬಿಟ್ಟಿಗೆ ಭಾಳ ಜನರಿಗೆ ಕಾನೂನು ಸಲಹೆಗಳನ್ನು ಮಾಡಿದ್ವಿ, ಕಾನೂನು ಮಾರ್ಗದರ್ಶನ ಮಾಡಿದ್ವಿ. ಅದರ ಜೊತೆಗೆ ನಾವು ಇದು ರೈಟ್ ಟು ಇನ್ಫಾರ್ಮೇಶನ್ ಅಂತೇಳಿ, ಮಾಹಿತಿ ಹಕ್ಕು ಕಾಯ್ದೆ ಅಂತೇಳಿ ಒಂದು ಅದು ಕ್ರಾಂತಿಕಾರಕವಾದಂಥ ಒಂದು ಕಾನೂನು ಬಂತು. ಆ ಕಾನೂನದ ಪುಸ್ತಕ ಮಾಡಿದೆ ನಾನು. ಅದು ಭೌತರವಾಗಿ 8,000 ಹೆಚ್ಚು ಪ್ರತಿಗಳನ್ನು ಮಾಡೇವೆ ನಾವು, ಅದು ಜನರಿಗೆ ತಿಳಿಸೇವೆ ನಾವು. ಆ ಒಂದು ಕೆಲಸದಲ್ಲಿ ನಾನು ನಿವೃತ್ತಿ ಆದ ಬಳಿಕ ಆದಷ್ಟು ಇದು ಮಾಹಿತಿ ಹಕ್ಕಿನ ಬಗ್ಗೆ ಜನರಿಗೆ ಮಾರ್ಗದರ್ಶನ ಮಾಡುವುದು, ಅವರಿಗೆ ಪುಸ್ತಕಗಳನ್ನು ಒದಿಸುವುದು, ಸಾಹಿತ್ಯವನ್ನು ಒದಿಸ್ಕೊಂಡು ಮಾಡಿದ್ವಿ. ಅದರ ಜೊತೆಗೆ ಮತ್ತೊಂದು ಕಾನೂನು ಬಂತು, ಅದು ಜನಪರವಾದಂಥ ಕಾನೂನು, ಸಕಾಲ ಕಾನೂನು ಅಂತೇಳಿ. ಅದನ್ನು ನಾವು ಒಂದೇ ಏಕಕಾಲಕ್ಕೆ 3,000 ನಾವು ಅದನ್ನು ಮುದ್ರಣ ಮಾಡಿದ್ವಿ. ಆ ಕಾಲಕ್ಕೆ ಅದನ್ನು 3,000 ಹೇಗೆ ಅದನ್ನು ಇದು ಮಾಡಬೇಕಂತಕ್ಕಂಥ ನಮಗೂ ಚಿಂತೆ ಆಯ್ತು. ಯಾಕೆ ಸ್ವಂತ ರೊಕ್ಕ ಹಾಕಿ ಮಾಡಿದ್ವಿ ನಾವು, ನಮ್ಮ ಅವರ ಅರ್ಹ ಸೌಲಭ್ಯ ಅಂತ ತಿಳ್ಕೊಂಡು. ಶಾಲಿನಿ ರಜನೀಶನ್ ಅವರು ಸೆಕ್ರೆಟರಿ ಇದ್ದರು, ಅವರು ಇವು ಇದ್ದಾರೆ, ಈ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವರು ಭಾಳಷ್ಟು ಸಹಾಯ ಮಾಡ್ಯಾರೆ ನಿಜವಾಗಿ. ಅವರು ಎಲ್ಲ ತಾಲೂಕುಗಳಿಗೆ, ಈ ರಾಜ್ಯದ ಎಲ್ಲ ತಾಲೂಕುಗಳಿಗೆ, ತಹಸೀಲ್ದಾರ್ ಆಫೀಸ್ಗಳಿಗೆ ಆ ಪುಸ್ತಕನ ಸರಬರಾಜು ಮಾಡಲಿಕ್ಕೆ ಒಂದು ಆದೇಶ ಮಾಡಿದ್ರು ಅವರು. ಅದರ ಜೊತೆಗೆ ನಾವು ಮಾಹಿತಿ ಹಕ್ಕಿನ ಕಾನೂನು ಸಹಿತ ನಾವು ಮಾಡಿದಾಗ ನಾವೇನು ಅವ್ರಿಗೇನು ನಾವು ಹೋಗಿ ವಿನಂತಿ ಮಾಡ್ಕೊಂಡು ನಮ್ಮ ಪುಸ್ತಕ ತೋರಿ ಅಥವಾ ನಮ್ಮ ಪುಸ್ತಕ ಮಾಡ್ರಿ ಅಂತೇಳಿ ನಾವೇನು ಅವ್ರಿಗೇನು ಅರ್ಜಿನೂ ಹಾಕಿಲ್ಲ, ಏನಿಲ್ಲ, ಸ್ವಂತ ಅವರು ನೋಡ್ಕೊಂಡು ನಮ್ಮ ಸರ್ಕಾರಕ್ಕೆ ತುಂಬ ಚಲೋ ಪುಸ್ತಕ ಆಗಿದೆ ಇದು, ಎಲ್ಲ ಕಡೆಗೆ ಹೋಗ್ತಕ್ಕಂಥ ಒಂದು ವಿಚಾರದಿಂದ ಸಕಾಲ ಕಾನೂನು ಈ ಇಡೀ ರಾಜ್ಯಕ್ಕೆ ಅವರು ಸರಬರಾಜು ಮಾಡಿದ್ರು. ಅದ್ರ ಜೊತೆಗೆ ನಾವು ಈ ಮಾಹಿತಿ ಹಕ್ಕು ಕಾಯ್ದೆ ಕಾನೂನು ಸಹಿತ ಅವರೊಂದು 300 ಪ್ರತಿಗಳನ್ನು ಅವ್ರು ಸ್ವಂತ ತೊಗೊಂಡ್ರು. ನೀವೇನು ವಿಚಾರ ಮಾಡೋಕೆ ಹೋಗ್ಬಿಟ್ರಿ, ನೀವು ಕೊಡೋದಷ್ಟು ಮಾಡಿರಿ, ದುಡ್ಡು ನಾನು ಕೊಡ್ತೀನಿ ಅಂತೇಳಿ ಅಂಥೆಲ್ಲ ಅವರೆಲ್ಲ ಇಂಥವ್ರೆಲ್ಲ ಇರೋದ್ರಿಂದ ನಮಗೇನಾದಾಗ ಯಾವುದು ಈ ಸಮಯದ ಕೊರತೆ ಅಥವಾ ಸಮಯ ಕೇಳಬೇಕು ಅಥವಾ ಏನು ಮಾಡಬೇಕು ಇಂಥ ಭಾಳಷ್ಟು ಜನರು ನನ್ನಗೂಡಿ ಇರೋದ್ರಿಂದ ಸಮಾಜದ ಅವರ ಬೆಂಬಲದಿಂದ ಇವೆಲ್ಲ ನನಗೇನು ಇದು ಈ ನಿವೃತ್ತಿ ಅನ್ನೋದು ನಿವೃತ್ತಿ ಅನಿಸಿಲ್ಲ ನಮಗೇನು. ನಾವು ಮೊದಲೇ ಹಂಗೆ ಇದ್ದೀವಿ ಹಂಗೆ ಇದ್ದೀವಿ. ನಾನು ಇವತ್ತನ ನಮ್ಮ ಊರಿಂದ ಒಂದು ಒಬ್ಬರು ನನಗೆ ದೂರವಾಣಿ ಮಾಡಿದಾಗ ನಾನು ಮೊದಲೇ ಹಂಗಿದ್ದೆ ಹಂಗೆ ಇದ್ದೀನಿ ನಾನು, ಈಗಾದ್ರೂ ನಾನು ನಡ್ಕೋತಾ ಹೋಗ್ತೀನಿ. ನಾವು ಆವಾಗಿಂದ ಏನು ಒಂದು ಜೀವನ ಇತ್ತಲ್ಲ ನಿವೃತ್ತಿ ಆದ್ರೂ ಅದೇ ಜೀವನವನ್ನು ನಾವು ನಡೆಸ್ತಾ ಇದ್ವಿ.
0: ಅಂದ್ರೆ ದರಾ ಬೇಂದ್ರೆ ಅವರು ಹೇಳುವಂತೆ ಮುಪ್ಪು ಅನ್ನುವುದು ಅರಳು ಮರಳಲ್ಲ, ಮರಳಿ ಅರಳುವುದು ಅಂತ ತಾವು ಹೇಳ್ತೀರಾ?
1: ಅಂದ್ರೆ ಇಲ್ಲ, ಅದು ಕವಿ ಸಮಯದಲ್ಲಿ ಬರ್ತಕ್ಕಂಥ ಮಾತುಗಳು. ಇದು ಜೀವನ ಅರಳೋದು ಇಲ್ಲ ಮರಳೋದು ಇಲ್ಲ, ಈ ಜೀವನಕ್ಕೆ ಒಂದು ದೃಷ್ಟಿಕೋನ ಇದೆ. ನಮ್ಮ ಜೀವನ ಇರಲಿ, ನಿಮ್ಮ ಜೀವನ ಇರಲಿ, ಅಥವಾ ಎಲ್ಲ ಜೀವಿಗಳ ಜೀವನ ಒಂದು ಕ್ರಮಬದ್ಧವಾಗಿನೇ ಇದೆ. ಇದು ಅರಳತೈತೆ ಅಂತೇಳಿ ನಾವು ಅತ್ತೇವೆ, ಅದು ಅರಳೇ ಇದ್ದಿರ್ತದ, ಅದು ಮತ್ತೇನು ಅರಳ್ತದೆ, ಅದು ಹಾಗೇನು ಇರುವುದಿಲ್ಲ. ಇದು ಜೀವನ ಒಂದು ಕ್ರಮಬದ್ಧವಾಗಿನೇ ಇದೆ, ಇದನ್ನು ಯಾರು ಅಳಿಸಬೇಕಾಗಿಲ್ಲ ಅಥವಾ ನಂದಿಸಬೇಕನ್ನೂ ಆಗಿಲ್ಲ. ಇದಕ್ಕೊಂದು ಕ್ರಮಬದ್ಧತೆ ಇರುವುದರಿಂದ ಆಯಾ ಕಾಲಕ್ಕೆ ಏನೇನು ಆಗ್ತದೆ ಆಗ್ತದೆ. ಈಗ ನಮ್ಗೆ ಅಂತ್ಯ ಬರ್ತದೆ, ಅದು ಅಂತ್ಯ ಅಂತೇಳಿ ನಾವು ಅತ್ತೀವಿ, ಅದು ಅಂತ್ಯ ಇರುವುದೇ ಇಲ್ಲದ. ಅಥವಾ ನಾವು ಈಗ ಹುಟ್ಟೇವಿತ್ತೀವಿ, ಹುಟ್ಟಿದ್ದೂ ಹಂಗೆ ಅನ್ಲಿಕ್ಕೆ ಬರುವುದಿಲ್ಲ. ಇದು ಕ್ರಮ, ಇದು ಸೃಷ್ಟಿ ನಿಯಮ. ಇದು ಆ ಸೃಷ್ಟಿ ನಿಯಮದಲ್ಲಿ ಅರಳೋದು ಮರಳೋದು ಇದೆಲ್ಲ ಸಾಮಾನ್ಯ ಇದೆ. ಇದು ಭೌತರವಾಗಿ ನನಗೆ ಅನ್ಸಿಬಿಟ್ಟಿಗೆ ಅವ್ರು ಕವಿ ಸಮಯದಲ್ಲಿ ಹೇಳ್ತಾರೆ ಹಂಗೆ ಅರಳ್ತೀವಿ ಬಿಡ್ತೀವಿ. ಕವಿ ಸಮಯ ಅನ್ನೋದು ಅದು ಅದ್ಭುತವಾದಂಥದ್ದು, ಅಲ್ಲಿ ಪೂರ್ಣ ಸ್ವಾತಂತ್ರ್ಯ ಇದೆ. ಅದು ನಿರ್ಜೀವನ ಜೀವ ಮಾಡಬಹುದು, ಜೀವದ ನಿರ್ಜೀವ ಮಾಡಬಹುದು. ಇದಕ್ಕೆ ಕವಿ ಸಮಯ ಹೇಳ್ತಾರೆ. ಕವಿ ಸಮಯ ಕವಿ ಎಲ್ಲರಿಗೆ ತೊಣಗಿ ಕಾನೂನಿಗೆ ಮೀರಿದಂಥ ಒಂದು ವಿಷಯಗಳನ್ನು ಹೇಳ್ಬೋದು. ಕವಿ ಸಮಯ ಅದು ದರಾ ಬೇಂದ್ರೆಯವರು ಹೇಳಿದ್ದು ಅರಳಿದ್ದು ಅದ ಮರಳೋದು ಇದ್ದೇ ಇದೆ. ಈ ಜೀವನ ಸೃಷ್ಟಿ ಕ್ರಮದಲ್ಲಿ ಹೆಂಗೆ ಇದ್ದಿರ್ತದೆ ಹಂಗೆ ಹೋಗ್ಬೇಕಾಗ್ತದೆ ನಾವು ಭೌತರ ಬಗ್ಗೆ.
0: ಖಂಡಿತ ಸರ್. ಸರ್, ಕೇಳಿ ವೇಣುಧ್ವನಿಯ ಮೂಲಕ ನಿಮ್ಮ ಸಮವಯಸ್ಕರರಿಗೆ ಹಾಗೆ ಸಮ ಮನಸ್ಕರರಿಗೆ ಯಾವ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ?
1: ಈ ವೇಣುಧ್ವನಿ ಆಗಲಿ ಅಥವಾ ಯಾವುದೋ ಒಂದು ಈ ಸಾರ್ವಜನಿಕವಾಗಿ ಇವೆಲ್ಲ ಕ್ಷೇತ್ರದಲ್ಲಿ ಇವು ಮಾರ್ಗದರ್ಶನ ಮಾಡ್ತಾವೆ. ಈ ವೇಣುಧ್ವನಿ ಇರಲಿ, ಅದು ಸರ್ಕಾರದ್ದು ಇರಲಿ ಅಥವಾ ಸರ್ಕಾರೇತರದಂಥ ಕೆಲವು ಯಾವುದೇ ಸಂಸ್ಥೆ ಇರಲಿ, ಅದು ಅದು ಜನರಿಗೆ ಹಿತ ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು, ಆ ಒಳ್ಳೆಯದನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಒಳ್ಳೆಯದನ್ನು ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ ಸಂಸ್ಥೆಗಳದ್ದು. ಹಂಗೆ ವೇಣುಧ್ವನಿಯದೊಂದು ಬೆಳಗಾವದಲ್ಲಿ ಬಂದದ್ದು, ಇದು ಒಳ್ಳೆಯ ಒಂದು ಬೆಳವಣಿಗೆಯೂ ನಮ್ಮಂಥವ್ರಿಗೆ ಅಥವಾ ಯಾರಿಗೆ ನಾವು ಈಗ ಎಲ್ಲೆಲ್ಲಿ ಹೋಗ್ಬೇಕಾಗ್ತದೆ, ಇದೊಂದು ನಮ್ಮದೊಂದು ವಿಚಾರಗಳನ್ನು ಹೇಳಲಿಕ್ಕೆ ಒಂದು ದೊಡ್ಡ ವೇದಿಕೆ ಇದ್ದಂಗೆ ಇವೆಲ್ಲ. ಆ ವೇದಿಕೆಯನ್ನು ಎಲ್ಲರೂ ಸದುಪಯೋಗ ಪಡ್ಕೋಬೇಕು. ತಮ್ಮ ವಿಚಾರಗಳನ್ನು ಹೇಳೋದ್ರಿಂದ ಯಾರಿಗೋ ಎಲ್ಲೇ ಇದ್ದವರಿಗೆ ಅದು ಒಂದು ಪ್ರೇರಣೆ ಆಗಬಹುದು. ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಒಂದು ಹಿಂಗೆ ನಾನು ಸುಧಾರಣೆ ಆಗಬೇಕು ಅಥವಾ ಪರಿವರ್ತನೆ ಆಗ್ತಂತ. ಇದು ವೇಣುಧ್ವನಿ ಆ ದೃಷ್ಟಿಕೋನದಿಂದ ಒಂದು ಮಹತ್ವದ ಸಂಸ್ಥೆ ಅಂತೇಳಿ ನನ್ನ ಭಾವನೆ. ಇದರದ್ದು ಉಪಯೋಗ ಎಲ್ಲರೂ ಮಾಡ್ಕೋಬೇಕು, ಯುವಕರು ಮಾಡ್ಕೋಬೇಕು, ಕಲಾಕಾರರು ಮಾಡ್ಕೋಬೇಕು, ಸಾಹಿತಿಗಳು ಮಾಡ್ಕೋಬೇಕು. ಅದರ ಜೊತೆಗೆ ಶ್ರಮಜೀವಿಗಳನ್ನು ನಾವು ಕರೆಸಬೇಕು. ಶ್ರಮಜೀವನ ಜೀವನ ಏನದಲ್ಲ ಅದು ನಿಜವಾದಂಥ ಜೀವನ. ರೈತನೇ ದೊಡ್ಡ, ನಾನು ಭಾಳ ಸರಿ ಇದು ಎಲ್ಲ ಕಡೆಗೆ ಹೇಳಿನಿ, ರೈತನಂತ ಸಾಹಿತಿ ಅಥವಾ ಕವಿ ಯಾರೂ ಇಲ್ಲ. ಆತನಲ್ಲಿ ಎಲ್ಲ ಇದೆ. ಯಾವುದೇ ಒಂದು ಹಣ್ಣು ತಿಂತೀವಿ ನಾವು ಹೋಗಿ, ಆ ಹಣ್ಣೆ ಬೆಳೆದವ್ರು ಯಾರು ರೈತರು, ಅದು ತಿಂದರೆ ಆನಂದ ಆಗ ಸಾಹಿತ್ಯನೂ ಆನಂದ ಕೊಡ್ತಕ್ಕಂಥಕ್ಕಂಥ ಅದು ಒಂದು ರೈತನ ಅಂತ ಅವ್ರ ರೈತರನ್ನು ಕರೆಸ್ಬೇಕು ನಾವು. ಈ ಎಲ್ಲ ಅನುಭವಗಳು ಅಂದರೆ ಅದರಲ್ಲಿ ಈ ಶ್ರಮಜೀವಿಗಳು ಯಾರಾದಾರಲ್ಲ ಅವರ ಅನುಭವಗಳನ್ನು ಹೆಚ್ಚು ಬಿತ್ತರಿಸಬೇಕು ನಾವು. ಈ ವಿಚಾರಗಳಕ್ಕೆ ತಾನು ಶ್ರಮಜೀವನದ ಅನುಭವ ಏನದ ಇದು 12ನೇ ಶತಮಾನದಲ್ಲಿ ಯಾಕೆ ಇಲ್ಲಿವರೆಗೆ ಇನ್ನೂ ಅಜರಾಮರವಾಗಿರ್ತಕ್ಕಂಥ ಸಂಗತಿಗಳು ಅಥವಾ ಮೌಲ್ಯಗಳು ವಚನ ಸಾಹಿತ್ಯಗಳಿಗೆ ಯಾಕೆ ಅದಾವೆ ಅಂದರೆ ಅವರು ಎಲ್ಲ ಶ್ರಮಜೀವಿಗಳು. ಅವರೇನು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಅಥವಾ ಯಾವುದೋ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಯಾವುದೇ ಹುದ್ದೆಯಲ್ಲಿದ್ದವರಲ್ಲ ಅವರು. ಅವರು ಯಾವುದೇ ಹುದ್ದೆಯನ್ನು ಎಲ್ಲ ಬಿಟ್ಕೊಂಡು ಶ್ರಮಜೀವಿಗಳಾದರು ಅವರು. ಸತ್ಯಶುದ್ಧ ಕಾಯಕ ಅಂಥವ್ರ ವಿಚಾರಗಳು ಅವು ಬಹಳ ಮೌಲಿಕವಾಗಿರ್ತವೆ. ಅಂಥವ್ರ ವಿಚಾರಗಳನ್ನು ಈ ವೇಣುಧ್ವನಿ ಹೆಚ್ಚು ಪ್ರಚಾರ ಮಾಡಲಿ ಅಂತೇಳಿ ನಂದೊಂದು ವಿನಂತಿ ಅಷ್ಟೆ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
4: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ

ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಾಹಪುರ, ಬೆಳಗಾವಿ. OPD ನಂಬರ್ 10 and 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLEBM कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನ್ಎಂ. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಶ್ ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.kletech.ac.in.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ.

ಕಲಾವಿದರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244032 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036 2, ಮೊಬೈಲ್ ಸಂಖ್ಯೆ 9448998331.
1: बेळगावचा नवा माडाचा शिखर, लग्जरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि संस्कृत शेजारी, हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: या पावसाळ्यात तुमची मुले वारंवार खोकला, सर्दी किंवा तापाने त्रस्त होत आहेत का? काळजी करू नका. केल आयुर्वेद रुग्णालय शहापूर बेळगाव यांच्या वतीने मुलांसाठी विशेष रोगप्रतिकारक शक्ती वाढवणारा मान्सून कवच कार्यक्रम आयोजित करण्यात आलाय. 1 ते 18 वर्ष वयोगटातील मुलांसाठी तयार करण्यात आलेला हा कार्यक्रम मुलांची रोगप्रतिकारक शक्ती नैसर्गिकरित्या वाढवण्यास मदत करतो. प्रत्येक मुलाची वैयक्तिक आरोग्य तपासणी, मुलाच्या प्रकृतीनुसार आयुर्वेदिक उपचार, पावसाळ्यात पचन संस्था आणि श्वसन संस्थेच्या आरोग्याची विशेष काळजी घेतली जाईल. कार्यक्रमाचा कालावधी 1 जुलै ते 31 जुलै 2026 पर्यंत असेल. अधिक माहितीसाठी संपर्क करा केले आयुर्वेदा हॉस्पिटल शहापूर बेळगाव, ओपीडी क्रमांक 10 आणि 11, मोबाईल नंबर 7978644281. चला उत्तम आरोग्य आणि आयुर्वेदाच्या सहवासात हा पावसाळा निरोगी बनवूया. आरोग्य हीच खरी संपत्ती. आपल्या आरोग्याची
1: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
2: ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ. ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ 2ನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ದತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3ರಿಂದ 4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತೆ, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮ್ ಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾಧೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026 ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ ಬಿಐಎಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ಧಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026ರ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುತ್ತಾ NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 0831247139 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಮಳೆಗಾಲದಲ್ಲಿ ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು, ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸಿಕೊಳ್ಳಬೇಕು, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅನ್ನುವ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದ್. ಇವರು ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಇವಾಗ ಮಳೆಗಾಲ ಶುರುವಾಯಿತು ಅಂದ್ರೆ ನಮ್ಮ ದೇಹದ ಒಂದು ಜೀರ್ಣಶಕ್ತಿ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ದಿನಗಳಿಗಿಂತ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳನ್ನ ಮಾಡಿಕೊಳ್ಳೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಅಂತ ತಾವು ಹೇಳ್ತೀರಾ?
1: ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಕಂಡೀಷನ್ಸ್ ಏನಂದ್ರೆ ಹ್ಯೂಮಿಡ್ ಕಂಡೀಷನ್, ಆಮೇಲೆ ಕಂಡು ಬಿಸಿಲು ಇರಲ್ಲ, ಮಳೆ ಜಾಸ್ತಿ, ತಂಪು ಜಾಸ್ತಿ ಇರ್ತದೆ. ಅದರ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ಬಿಸಿ ಆಹಾರ, ಜಸ್ಟ್ ಕುಕ್ಡ್, ನಾವು ಎಷ್ಟದನ್ನ ಕುಕ್ ಮಾಡಿ ಇಡ್ತೇವಿ ತಂಪಾಗ್ತದೆ, ಅಷ್ಟ ಮೈಕ್ರೋಬಿಯಲ್ ಗ್ರೋತ್ ಹೆಚ್ಚ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬೆಸ್ಟ್ ಅಂತಂದ್ರೆ ಅವಾಗ ಬಿಸಿ ಬಿಸಿ ಆಹಾರ ಮೆತ್ತಗಂದು ಬಿಸಿ ಬಿಸಿ ಆಹಾರ ಸೇವನೆ ಮಾಡೋದು ಒಳ್ಳೇದು. ಇದು ಒಂದು ನಾವು ಇದನ್ನ ಮಾಡೋದು. ಆಮೇಲೆ ನೀರದ್ದು ಆಗ್ತದೆ, ನೀರು ಸಾಧ್ಯ ಆದಷ್ಟು ಬಾಯ್ಲ್ಡ್ ವಾಟರ್ ಸೇವನೆ ಮಾಡೋದು ಒಳ್ಳೇದು. ಯಾಕಂದ್ರೆ ಈಗೇನಾಗ್ತದೆ, ವಾಟರ್ ಮಿಕ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಸೊ ಕಾಂಟಾಮಿನೇಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಅಥವಾ ಬಿಸಿ ನೀರು ಕುಡಿಯೋದು ಒಳ್ಳೆಯದು. ಸೊ ಬಿಸಿ ಬಿಸಿ ಆಹಾರ ಮನೆಯಲ್ಲೇ ತಯಾರಿಸಿದ್ದು, ಸಾಧ್ಯದಷ್ಟು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಈಗೇನಾಗ್ತದೆ, ಅವ್ರು ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಔಟ್ಸೈಡ್ ಫುಡ್ಡು, ನಮಗದು ಐಡಿಯಾ ಇರಲ್ಲ. ಅವ್ರ ವೆಜಿಟೇಬಲ್ಸ್ ಆಗಲಿ ಹೆಂಗೆ ಕ್ಲೀನ್ ಮಾಡ್ತಾರೆ, ವೆಸಲ್ಸ್ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಹವಾಮಾನದಾಗ ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಸ್ ಅಂತ ನಾವು ಹೇಳ್ತೀವಿ. ಸೊ ಮನೆ ಊಟ ಮಾಡೋದು, ಬಿಸಿ ಬಿಸಿ ಆಹಾರ ತಿನ್ನೋದು, ಆಮೇಲೆ ಬಿಸಿ ನೀರು ಕುಡಿಯೋದು, ಕಾಸಾರಿಸಿದ ನೀರು, ಇದು ಇದು ಮೇನ್ ಚೇಂಜಸ್ ನಾವು ಮಾಡ್ಬೇಕಾಗ್ತದೆ.
0: ಮೇಡಮ್, ಇನ್ನು ಮಳೆಗಾಲದಲ್ಲಿ ಕೆಲವರಿಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ಈ ತರ ಕಾಣಿಸ್ಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ದೇಹಕ್ಕೆ ತಕ್ಕಂತಹ ಶಕ್ತಿ ಕೊಡಬೇಕು, ಜೊತೆಗೆ ಅದು ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತ ಯಾವ ಆಹಾರವನ್ನ ನಾವು ಸೇವಿಸಬೇಕು ಅಂತ
1: ಈಗ ನಾನು ಹೇಳಿದ್ದು, ಫಸ್ಟ್ ಬಿಸಿ ಬಿಸಿ ಆಹಾರ ಸೇವನೆ ಮಾಡಬೇಕು. ಸಾಧ್ಯದಷ್ಟು ನೀವು ಮಳೆಯಲ್ಲಿ ತೋರಿಸ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಅದರದ್ದು ಪ್ರಿಕಾಷನ್ ನೀವು ತಗೊಳ್ಳೋದು ಒಳ್ಳೆಯದು, ಬಿಸಿ ಬಿಸಿ ಆಹಾರ ಸೇವನೆ ಮಾಡೋದು. ಆಮೇಲೆ ನಿಮ್ಗೆ ಆ ಥರ ಏನರ ನೆಗಡಿ ಕೆಮ್ಮು ಬಾರದೇ ಇರೋದು, ನೀವು ಮನೆಯಲ್ಲಿ ಕಾಡ ನಿಮ್ದು ನಮ್ದು ಏನು ಕಿಚನ್, ನಮ್ಮ ಮುಂಚೆಯಿಂದ ಹೇಳ್ತೀನಿ, ನಮ್ದು ಕಿಚನೇ ನಮ್ದು ಒಂದು ಕ್ಲಿನಿಕ್ ಇದ್ದಂಗೆ. ಸೊ ಆಲ್ ಹರ್ಬ್ಸ್, ಇಂಡಿಯನ್ ಕಿಚನ್ ಒಳಗೆ ಎಲ್ಲ ಹರ್ಬ್ಸ್ ಅವೈಲೇಬಲ್ ಇರ್ತಾವ. ನೀವು ಈಗ ಶುಂಠಿ ಬಳಸ್ಬೋದು, ಆಮೇಲೆ ಅಶುಂಠಿ ಆಯ್ತು, ಅಲ್ಲ ಆಯ್ತು, ಕರಿಮೆಣಸು, ಲವಂಗು, ಈ ತರ ನೀವು ಹರ್ಬ್ಸ್ ಹಾಕೊಂಡು ಡಿಕಾಕ್ಷನ್ ಟೀ ಬದ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಅಂತ ಮಾಡಿ ನಾವು ಹರ್ಬಲ್ ಡ್ರಿಂಕ್ಸ್ ಅಂತ ತಗೋಬಹುದು. ಆಮೇಲೆ ಎಲ್ಲ ಹರ್ಬ್ಸ್ ಹಾಕಿ ಜಿಂಜರ್ ಟೀ, ಲೆಮನ್ ಟೀ ಈ ತರ ನಾವು ತಗೊಳ್ಳೋದ್ರಿಂದ ಏನಾಗ್ತದೆ, ನಮ್ದು ಇಮ್ಯುನಿಟಿ ಇನ್ಕ್ರೀಸ್ ಆಗ್ತದೆ. ಸೊ ಏನಾರ ಡಿಸಾರ್ಡರ್ಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತದೆ. ಈಗ ನಾವ್ ಏನ್ ಮಾಡ್ತೇವೆ ಅಂದ್ರೆ ಈ ಹವಾಮಾನಕ್ಕೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್, ಜಿ ಐ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ. ಯಾಕಂದ್ರೆ ನೀರಾಗ್ಬೋದು, ಫುಡ್ ಆಗ್ಬೋದು ಕಾಂಟಾಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಈಗ ಟೀ ಕಾಫಿ ಬದ್ಲಿ ಈ ಹರ್ಬಲ್ ಟೀ, ಜಿಂಜರ್ ಟೀ ಅದು ಕುಡಿದ್ರೆ ನಮ್ಮ ಇಮ್ಯೂನ್ ಪವರ್ ನಾವು ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಹೇಳ್ಬೋದು.
0: ಮೇಡಮ್, ತಾವ್ ಹೇಳ್ತಾ ಇದ್ದೀರಾ ಮಳೆಗಾಲದಲ್ಲಿ ಬಿಸಿ ಬಿಸಿ ಆಹಾರವನ್ನ ಸೇವಿಸಬೇಕು ಅಂತ. ಹಾಗಿದ್ರೆ ಈ ಒಂದು ಬಿಸಿ ಆಹಾರದ ಹಿಂದೆ ಇರುವ ಒಂದು ಆರೋಗ್ಯಕಾರಿ ಕಾರಣ ಏನು ಅಂತ, ಈ ತಣ್ಣನೆಯ ಆಹಾರಕ್ಕೆ ಹೋಲಿಸಿದ್ರೆ ಇದು ಹೇಗೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ
1: ನೋಡ್ರಿ. ಕುಕ್ಡ್ ಫುಡ್ ಅಂದ್ರೆ ನಾವು ಕುಕ್ ಮನೆಯಲ್ಲಿ ಮಾಡಿದ್ದ ಫುಡ್ ಅಂತಂದ್ರೆ ಏನ್ ಮಾಡ್ತೀವಿ, ಥರೋ ಆಗಿ ಕ್ಲೀನ್ ಮಾಡ್ತೀವಿ, ಎಲ್ಲ ವೆಜಿಟೇಬಲ್ಸ್ ವಾಶ್ ಮಾಡ್ತೀವಿ, ಪ್ರಾಪರ್ ಆಗಿ ಕಟ್ ಮಾಡ್ತೀವಿ. ಆಮೇಲೆ ಕುಕ್ ಮಾಡೋದ್ರಿಂದ ಜಾಸ್ತಿ ಜಾಸ್ತಿ ಮೈಕ್ರೋ ಆರ್ಗಾನಿಸಮ್ಸ್ ನಾವು ತಡೆಗಟ್ಬಹುದು ಗ್ರೋತ್ ಅಥವಾ ಡಿಸ್ಟ್ರಾಯ್ ಆಗ್ತದೆ. ನಾವು ಹೆಂಗೆ ಪ್ರಾಪರ್ಲಿ ಕುಕ್ ಮಾಡ್ತೀವಿ ಹಂಗೆ ಡಿಸ್ಟ್ರಾಯ್ ಆಗ್ತದೆ. ನಮ್ಗೆಲ್ಲರಿಗೂ ಗೊತ್ತದೆ ಎಷ್ಟು ನಾವು ಕುಕ್ ಮಾಡ್ತೀವಿ, ಅಟ್ ಲೀಸ್ಟ್ ಮಿನಿಮಮ್ 100 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಆಲ್ಮೋಸ್ಟ್ ಆಲ್ ಮೈಕ್ರೋ ಆರ್ಗಾನಿಸಮ್ಸ್ ಡಿಸ್ಟ್ರಾಯ್ ಮಾಡಬಹುದು ಅಂತ. ಸೊ ಅದಕ್ಕೆ ನಾವೇನು ಪ್ರಿಫರ್ ಮಾಡೋದು ಅಂದ್ರೆ ವಾರ್ಮು, ಪ್ರಾಪರ್ಲಿ ಕುಕ್ಡ್, ಎಷ್ಟು ಬಿಸಿ ಇರ್ತದೆ ಅಷ್ಟು ಮೈಕ್ರೋಬಿಯಲ್ ಗ್ರೋತ್ ಕಡಿಮೆ ಇರ್ತದೆ. ಹೌದಾ? ಸೊ ಅದಕ್ಕೆ ಮುಂಚೆಯಿಂದ ನೋಡ್ರಿ, ಒಂದೊಂದು ಕಮ್ಯುನಿಟಿ ಒಳಗೆ ಅವ್ರು ಏನ್ ಮಾಡ್ತಾರಂದ್ರೆ ಬಿಸಿಲ್ ಅಂದ್ರೆ ಸನ್ಸೆಟ್ಗಿಂತ ಮುಂಚೆ ಆಹಾರ ಸೇವನೆ ಮಾಡ್ತಾರೆ. ಪರ್ಪಸ್ ಏನಂತಂದ್ರೆ ಎಲ್ಲಿ ತನಕ ಸನ್ಸೆಟ್ ಇರ್ತದೆ ಅಲ್ಲಿ ತನಕ ಮೈಕ್ರೋಬಿಯಲ್ ಗ್ರೋತ್ ಇರಂಗಿಲ್ಲ. ಸನ್ಸೆಟ್ ಆದ್ಮೇಲೆ ಮೈಕ್ರೋಬಿಯಲ್ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಏನಾಗ್ತದೆ, ನಿಮ್ ಫುಡ್ ಸ್ಟೇಲ್, ಆಮೇಲೆ ಅಂದ್ರೆ ಪಚನಕ್ಕೂ ನಾವು ಸನ್ಸೆಟ್ ಮತ್ತಂದ್ರೆ ಸನ್ ರೇಸು ಮತ್ತು ಅಗ್ನಿ ಅಂದ್ರೆ ನಮ್ಮ ಡೈಜೆಸ್ಟನ್ಗೆ ಯಾವಾಗ್ಲೂ ಕಂಪೇರ್ ಮಾಡ್ತೇವೆ. ಯಾಕಂದ್ರೆ ನಮ್ಮ ದೇಹ ಪಂಚಮಹಾಭೂತ ಮಹೋಗದಿಂದ ಆಗಿತ್ತು. ಸೊ ಆ ಸನ್ರೈಸ್ ನ ನಾವ್ ಏನ್ ಮಾಡ್ತೀವಿ, ಅಗ್ನಿಗೆ ಕಂಪೇರ್ ಮಾಡ್ತೇವೆ. ಅಗ್ನಿ ಅವಾಗ ಆಕ್ಟಿವ್ ಇರ್ತದೆ, ಎಲ್ಲಿ ತನಕ ಸನ್ರೈಸ್ ಇರ್ತದೆ ಅಲ್ಲಿ ತನಕ ನಿಮ್ ಆಕ್ಟಿವ್ ಇರ್ತದೆ. ಸೊ ಈ ಸೀಸನ್ ಒಳಗೆ ಏನಾಗ್ತದೆ ಅಂದ್ರೆ ನಮ್ಗೆ ಬಿಸಿಲೇ ಇರಂಗಿಲ್ಲ. ಸೊ ಏನಾಗ್ತದೆ, ಸ್ವಲ್ಪ ನಮ್ ಡೈಜೆಷನ್ ನಮ್ದು ಸ್ವಲ್ಪ ವೀಕ್ ಇರ್ತದೆ. ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಬಿಸಿ ಬಿಸಿದ ತಗೊಂಡ್ರೆ ಡೈಜೆಷನ್ ಬೆಟರ್ ಆಗ್ತದೆ, ಇಂಪ್ರೂವ್ ಇರ್ತದೆ, ಅದು ಬೆಟರ್ ಆಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಬಿಸಿ ಬಿಸಿ ಒಂದು ಅದು ಮೆಟಬಾಲಿಸಮ್ ನ ಪ್ರಾಪರ್ ಮಾಡ್ತದೆ ಬಿಸಿ ತಿನ್ನುವ ಆಹಾರದಿಂದ. ಆಮೇಲೆ ಮೈಕ್ರೋಬಿಯಲ್ ಗ್ರೋತ್ ಇನ್ಫೆಕ್ಷನ್ ಅನ್ನ ನಾವು ತಡೆಗಟ್ಟಬಹುದು.
0: ಮೇಡಮ್, ಈಗ ಪ್ರತಿ ಋತುವಿನಲ್ಲೂ ಒಂದೊಂದು ಹಣ್ಣು ಅದರದೇ ಆದ ಪ್ರಾಮುಖ್ಯತೆಯನ್ನ ಪಡುತ್ತೆ ನಮ್ಮ ಆರೋಗ್ಯದ ವಿಷಯದಲ್ಲಿ. ಈಗ ಈ ಮಳೆಗಾಲದಲ್ಲಿ ಯಾವ ಹಣ್ಣುಗಳನ್ನ ಅಥವಾ ಯಾವ ತರಕಾರಿಗಳನ್ನ ಹೆಚ್ಚಾಗಿ ನಾವು ಸೇವಿಸಬೇಕು ಅಂತ?
1: ಈಗ ಹಂಗೇನು ಸ್ಪೆಸಿಫಿಕ್ ಅಂತ ಹೇಳಿ ಇದನ್ನೆಲ್ಲ, ಅದ್ರ ಬಟ್ಟೆ ಏನಾಗ್ತದೆ, ಈ ಸಮ್ಮರ್ ಸೀಸನ್ ದಾಗ ನಾವು ವೈಟಮಿನ್ ಸಿ ಆಮೇಲೆ ವಾಟರ್ ಮಿಲನ್ ಈ ವಾಟರ್ ಕಂಟೆಂಟ್ ಹೆಚ್ಚಿದ್ದು ಆಹಾರ ಸೇವನೆ ಮಾಡ್ಬೇಕಂತ ಹೇಳ್ತಾರೆ. ಸೊ ಆತರ ಏನ್ ಸ್ಪೆಸಿಫಿಕ್ ಫುಡ್ ಅಂತಿಲ್ಲ, ಬಟ್ ಎಲ್ಲಾ ತರ ವೈಟಮಿನ್ ಸಿ ಅಂದ್ರೆ ಆರೆಂಜ್ ಇವು ಗೋವಾ ಆಮೇಲೆ ಪೇರು ಹಣ್ಣು ಆಪಲ್ ಇವೆಲ್ಲಾ ತರ ಆಹಾರ ಸೇವನೆ ಮಾಡಬಹುದು. ವೈಟಮಿನ್ ಸಿ ರಿಚ್ ಇದ್ದು ಆಹಾರ ಸೇವನೆ ಮಾಡೋದು ಒಳ್ಳೇದಂತ ಹೇಳ್ತೀನಿ. ವೈಟಮಿನ್ ಸಿ ಅಂತಂದ್ರೆ ಇವ ಹುಳಿ ಎಲ್ಲ ಹುಳಿ ಇರುವ ಹಣ್ಣು ತರಕಾರಿಗಳು ಆಗ್ಲಿ, ಈಗ ನಾವು ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ, ಕ್ಯಾಪ್ಸಿಕಮ್ ಒಳಗೂ ಮತ್ತು ಗ್ರೀನ್ ಚಿಲೀಸ್ ಒಳಗೂ ವೈಟಮಿನ್ ಸಿ ಹೆಚ್ಚಿಗಿರ್ತದೆ. ಸೊ ಅದ್ರ ಹಂಗಂತೇಳಿ ಅದನ್ನ ಜಾಸ್ತಿ ಅಂತಲ್ಲ, ಬಟ್ ನೀವು ಅದನ್ನೇ ನಿಮ್ಮ ಫುಡ್ ಒಳಗೆ ಇನ್ಕ್ಲೂಡ್ ಮಾಡ್ರಿ. ಯಾಕಂದ್ರೆ ವೈಟಮಿನ್ ಸಿ ಏನಾಗ್ತದೆ ಅಂತಂದ್ರೆ ಇದು ಐರನ್ ಅಬ್ಸಾರ್ಪ್ಷನ್ ಇಮ್ಯುನಿಟಿಗಾಗ್ಲಿ ಐರನ್ ಅಬ್ಸಾರ್ಪ್ಷನ್ ಅದನ್ನ ಇನ್ಕ್ರೀಸ್ ಮಾಡಕ್ ಹೆಲ್ಪ್ ಮಾಡ್ತದೆ. ಸೊ ಹುಳಿ ಪದಾರ್ಥ ಇರೋ ತರಕಾರಿಗಳನ್ನ ಸೇವನೆ ಮಾಡೋದು ಒಳ್ಳೇದಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಆರೆಂಜ್ ಆರೆಂಜ್ ಸಿಗ್ತದೆ ಗೋವಾಗ, ಪೇರು ಹಣ್ಣು ಆತರ ಎಲ್ಲ ನೀವು ಸೇವನೆ ಮಾಡೋದು. ಈಗ ನಮ್ಮ ಏರಿಯಾದಾಗ ನಮ್ಮ ರೀಜನ್ದಾಗ ಆ ಸೀಸನ್ದಾಗ ಏನು ಯಾವ್ದೆಲ್ಲ ತರಕಾರಿ ಮತ್ತು ಹಣ್ಣುಗಳು ಸಿಗ್ತಾವ ಅವೆಲ್ಲ ನೀವು ಕ್ಲೀನ್ ಆಗಿ ವಾಶ್ ಮಾಡಿ ಸೇವನೆ ಮಾಡೋದು ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ ಸಾಧ್ಯ ಆದಷ್ಟು ಅವಾಗಲೇ ವಾಶ್ ಮಾಡಿ ಫ್ರೆಶ್ ಕಟ್ ಮಾಡಿ ತಿನ್ರಿ. ಅದನ್ನು ಕಟ್ ಮಾಡಿ ಇಟ್ಟು ಆಮೇಲೆ ನಂತರ ಸೇವನೆ ಮಾಡೋದು ಮತ್ತೆ ಅಗೇನ್, ಯಾಕಂದ್ರೆ ಎಷ್ಟು ಹಸಿ ಇರ್ತದೆ ಅಷ್ಟು ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ ಆಗ್ತದೆ, ಸ್ಪೆಷಲಿ ಫಂಗಸ್, ಈಗ ಫಂಗಸ್ ಜಾಸ್ತಿ ಬರ್ತದೆ. ಸೊ ಅದಕ್ಕೆ ಏನ್ ಮಾಡ್ರಿ, ಸಾಧ್ಯ ಆದಷ್ಟು ಈಗ ಒಬ್ಬೊಬ್ರು ಡಬ್ಬಿ ಒಳಗೆ ಸಲ್ಲಾಡೋದು ಎಲ್ಲ ಒಯ್ತಾರ, ನೀವು ಸರಿಯಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಅಲ್ಲಿ ಹೋಗಿ ಕಟ್ ಮಾಡಿ ತಿನ್ನೋದು ಒಳ್ಳೇದು. ಕಡ ತಿಂದ್ರಂತೂ ಇನ್ನೂ ಒಳ್ಳೇದು. ಸೊ ಮನೆಯಿಂದ ನೀವು ಕಟ್ ಮಾಡಿ ಇಲ್ಲಪ್ಪ ನಮ್ಗೆ ಅಲ್ಲಿ ಹೋಗಿ ಕಟ್ ಮಾಡಕ್ ಆಗಲ್ಲ ಅಂತಂದ್ರೆ ಏನ್ ಮಾಡ್ರಿ, ವೆಜಿಟೇಬಲ್ಸ್ ಫ್ರೂಟ್ಸ್ ಕಟ್ ಮಾಡಿದ್ರು ಸ್ವಲ್ಪ ಅದ್ರ ಮೇಲೆ ಒಂದ್ ಸ್ವಲ್ಪ ಉಪ್ಪು ಕರಿಮೆಣಸು ಈ ತರ ಏನಾರ ಸ್ಪ್ರಿಂಕಲ್ ಮಾಡ್ಕೊಂಡು ನೀವು ಕ್ಯಾರಿ ಮಾಡೋದು ಒಳ್ಳೇದಂದ್ರೆ ಅದು, ಯಾಕಂದ್ರೆ ಸಾಲ್ಟ್ ಅಗೇನ್ ಇಸ್ ಅ ಡಿಸ್ಇನ್ಫೆಕ್ಟಿನ್, ಅದು ಮೈಕ್ರೋಬಿಯಲ್ ಗ್ರೋತ್ ಅನ್ನ ತಡೆಗಟ್ಟಬಹುದು. ಈ ತರ ಎಲ್ಲ ತರ ಆಹಾರ ಸೇವೆ ಏನ್ ಆ ರೀಜನ್ ಮತ್ತೆ ಆ ಸೀಸನ್ ದಾಗ ನಿಮ್ಗೆ ಏನ್ ಸಿಗ್ತಾವಲ್ಲ ಅವೆಲ್ಲ ನೀವು ಸೇವನೆ ಮಾಡಬಹುದು, ಆದ್ರೆ ಸಾಧ್ಯ ಆದಷ್ಟು ಫ್ರೆಶ್ ಇರಬೇಕು.
0: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಕುದಿಸಿ ಆರಿಸಿದಂತಹ ನೀರನ್ನ ಕುಡಿಬೇಕು, ಒಳ್ಳೆಯ ನೀರನ್ನ ಕುಡಿಬೇಕು ಅಂತ ಹೇಳ್ತಾ ಇದ್ರಿ. ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ದಾಹ ಕಡಿಮೆ ಇರುತ್ತೆ, ಹಾಗಾಗಿ ನೀರ್ ಕುಡಿಯೋದು ಕೂಡ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ದೇಹಕ್ಕೆ ನೀರಿನ ಅಗತ್ಯ ಎಷ್ಟಿರುತ್ತೆ ಅಂತ?
1: ಹೌದು, ಈಗ ನಮ್ಗೇನಾಗ್ತದೆ ಸಮ್ಮರ್ ಸೀಸನ್ ದಾಗ ಡಿಹೈಡ್ರೇಷನ್ ಸ್ವೆಟ್ ಅದು ಆಗ್ತದೆ, ಈ ಸೀಸನ್ ದಾಗ ನಮ್ಗೇನು ಅಷ್ಟ ಆಗೋದಿಲ್ಲ. ಅದ್ ಹಂಗಂತ ಹೇಳಿ ನಾವು ಆಕ್ಚುಲಿ ನೀರ್ ಕುಡಿಯೋದು ಕಡಿಮೆ ಮಾಡಬಾರ್ದು. ನೀವೇನು ರೂಟೀನ್ ದಾಗ ನೀರು ಕುಡಿತಿರ್ತೀರಿ ಅಷ್ಟೇ ಪ್ರಮಾಣಲಿ ಕುಡಿದ್ರು ಏನ ತೊಂದರೆ ಇಲ್ಲ, ಹೌದಾ? ಸೊ ನೀವು ಏನಿಲ್ಲ ಅಂದ್ರೆ ಮಿನಿಮಮ್ ನೀವು 2-2.5 liters ನೀರ್ ಎನಿ ಸೀಸನ್ ದಾಗ ನೀವು ಕುಡಿಬಹುದು, ಏನ ಅದರದಿಂದ ಏನ ತೊಂದರೆ ಇಲ್ಲ. ಆದ್ರೆ ಕಾಶ್ ಆರಿಸಿದ್ದು ಈಗ ಏನ್ ಮಾಡ್ಬೇಕಂದ್ರೆ, ಓಕೆ ನಿಮ್ಮ ಮನೆಯಲ್ಲಿ ಫಿಲ್ಟರ್ ಒಳ್ಳೇದ್ ಫಿಲ್ಟರ್ ಇದ್ರೆ ಅದೇನು ತೊಂದರೆ ಇಲ್ಲ. ಅದರ್ವೈಸ್ ನೀವೆಲ್ಲರೂ ಔಟ್ ಸೈಡ್ ಹೊಂಟ್ರು, ಪ್ರಿಫರೇಬಲಿ ನೀವು ಮನೆಯಿಂದ ಬಾಯ್ಲ್ಡ್ ಕೂಲ್ಡ್ ವಾಟರ್ ಕ್ಯಾರಿ ಮಾಡೋದು ಒಳ್ಳೇದು. ಇಲ್ಲ ಅದು ಆಗ್ತಾ ಇಲ್ಲ ಅಂದ್ರೆ ಹೊರಗಡೆದು ನೀವು ಯಾವ ಚಲೋ ಕಂಪನಿದು ಬಿಸಿಲೇರಿ ಅಥವಾ ಯಾವ್ದಾದ್ರೂ ಕಂಪನಿಯಿಂದ ನೀರು ಯೂಸ್ ಮಾಡೋದು ಒಳ್ಳೇದಂತ ನಾನು ಹೇಳ್ತೀನಿ.
0: ಮೇಡಮ್, ಇನ್ನು ಮಳೆಗಾಲ ಅಂದ್ರೆ ರಸ್ತೆ ಬದಿಯಲ್ಲಿ ಇಟ್ಟಿರುವಂತಹ ಬಜ್ಜಿ ಬೋಂಡಾ ಚಾಟ್ಸ್ ತಿನ್ನೋದು ಅಭ್ಯಾಸ ಇರುತ್ತೆ, ಅದಕ್ಕೆ ಆಕರ್ಷಣೆ ಆಗ್ಬಿಡ್ತೀವಿ. ಅಂತಹ ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು?
1: ಸಾಧ್ಯದಷ್ಟು ನೋಡ್ರಿ, ಈಗ ನಮಗ ಅದು ಎಷ್ಟು ಫ್ರೆಶ್ ಅವ್ರು ಎಷ್ಟು ಕ್ಲೀನ್ ಯೂ ವಾಶ್ ಮಾಡಿರ್ತಾರೆ ಎಷ್ಟು ಅಂದ್ರೂ ಈ ಸೀಸನ್ ದಾಗ ಮೇಂಟೈನ್ ಮಾಡಕ್ ಆಗಂಗಿಲ್ಲ, ಹೌದಾ? ಸೊ ಅವಾಗ ನಾವು ಬೆಟರ್ ಅಂದ್ರೆ ಈಗ ನಿಮ್ಗೇನೋ ಓಕೆ ಫ್ರೈಡ್ ಐಟಮ್ಸ್ ತಿನ್ನೋದಿತ್ತಂದ್ರೆ ಸಾಧ್ಯ ಆದಷ್ಟು ಮನೆಯಲ್ಲಿ ಮಾಡಿದ್ದು ಫ್ರೈಡ್ ಐಟಮ್ಸ್ ತಿನ್ನೋದು ಒಳ್ಳೇದು. ಯಾಕಂದ್ರೆ ಈ ಹವಾಮಾನದಾಗ ಏನಂದ್ರೆ ಆಯಿಲ್ ನಾವು ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ, ಅಂದ್ರೆ ಆಯಿಲ್ ಏನಾಗ್ತದೆ ಕೆಡ್ತಾ ಇರ್ತದೆ. ಆಮೇಲೆ ಹೊರಗಡೆ ಆಯಿಲ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎವ್ರಿ ಡೇ ಫ್ರೆಶ್ ಆಯಿಲ್ ಯೂಸ್ ಮಾಡಲ್ಲ, ಅದು ಕರೆದಿಟ್ಟು ಆಯಿಲ್ ಒಳಗೆ ಮತ್ತೆ ಇವು ಬಜ್ಜಿ ಅದು ಕರಿತಾರೆ. ಆಮೇಲೆ ಅವು ಇದ್ದಿದ್ದು ಉಳಿದಿದ್ದು ಬಜ್ಜಿನೂ ನೆಕ್ಸ್ಟ್ ಡೇ ಅದನ್ನೇ ಮತ್ತೆ ಡೀಪ್ ಫ್ರೈ ಮಾಡಿ ನಮಗೆ ಕೊಡ್ತಾರೆ. ಆಮೇಲೆ ಅದೇನಾಗ್ತದೆ, ಅದನ್ನ ನೀವು ಹೊಳ್ಳೆ ಮಳೆ ಸೇಮ್ ಆಯಿಲ್ ಯೂಸ್ ಮಾಡ್ಕತ್ತರೆ ಅದು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಅದು ಮತ್ತು ಇವೆಲ್ಲ ಡಯಾಬಿಟೀಸು ಹೈಪರ್ ಟೆನ್ಷನ್ ಕಾರಣ ಆಗ್ತದೆ ನೀವು ಫ್ರೀಕ್ವೆಂಟ್ಲಿ ತಿಂತಾ ಇದ್ರೆ. ಸೊ ನೀವು ಹೊರಗಡೆ ತಿಂತಾ ಇದ್ರೆ ಎಲ್ಲಿ ಹೈಜೀನು ಕ್ಲೀನ್, ಓಕೆ ಇನ್ ಕೇಸ್ ಇಲ್ಲ ತಗೊಳಬೇಕು ಮಾಡಬೇಕು ಅಂದ್ರೆ ಎಲ್ಲಿ ಕ್ಲೀನು ಹೈಜೀನು ಫ್ರೆಶ್ ನಿಮ್ಗೆ ಎಲ್ಲಿ ಸಿಗ್ತಾ ಇರ್ತದೆ, ಆಮೇಲೆ ಬಿಸಿ ಬಿಸಿ ಫ್ರೆಶ್ ಇದ್ದಿದ್ದನ್ನ ಸೇವನೆ ಮಾಡೋದು ಏನು ತೊಂದರೆ ಇಲ್ಲ. ಯಾವಾಗಾದ್ರೂ ಒಮ್ಮೆ ನಾನು ಡೈಲಿ ಇದನ್ನ ಮಾಡಲ್ಲ, ನೀವು ಮಾಡೋದಿದ್ರೆ ಮನೆಯಲ್ಲಿ, ಬಟ್ ಅದಕ್ಕೂ ಒಂದು ಲಿಮಿಟ್ ಇರಲಿ, ಜಾಸ್ತಿ ಡೈಲಿ ಕನ್ಸಪ್ಷನ್ ಬ್ಯಾಡ್ ಅಂತ ಹೇಳ್ತೀನಿ. ಆಮೇಲೆ ನೋಡ್ರಿ, ನೀವು ಹೋಟೆಲ್ದಾಗ ಅದು ಹೋದ್ರು ಒಂದೊಂದು ಕಡೆ ಪಾರ್ಸೆಲ್ ಕೇಳಿದ್ರು ನ್ಯೂಸ್ ಪೇಪರ್ ಅದರಾಗಿದ್ರಾಗ ಅದಂತೂ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ನ್ಯೂಸ್ ಪೇಪರ್ದಾಗ ಅದೇನು ಇಂಕ್ ಇರ್ತದಲ್ಲ, ಅದು ಇಂಕ್ ಇವನ್ನ ಟಾಕ್ಸಿಕ್, ಅದು ಅದೆಷ್ಟಾದ್ರೂ ಕೆಮಿಕಲ್. ಸೊ ಅದು ನಿಮ್ ಫುಡ್ ಒಳಗೆ ನೀವು ಅವ್ರೇನ್ ಮಾಡ್ತಾರೆ ಬಿಸಿ ಬಿಸಿದ ಹಾಕಿ ಕವರ್ ಮಾಡಿ ಕೊಡ್ತಾರಲ್ಲ, ಸೊ ಅದರಿಂದ ನಿಮ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ಈ ಹವಾಮಾನದಾಗ ಏನಾಗ್ತದೆ, ಫ್ಯಾಟ್ ಮೆಟಬಾಲಿಸಮ್ ಸ್ವಲ್ಪ, ಆಮೇಲೆ ಫ್ರೆಶ್ ಇರಲಿಲ್ಲ ಅಂತಂದ್ರೆ ಮತ್ತೆ ಅದರಿಂದ ಸೈಡ್ ಎಫೆಕ್ಟ್ಸ್ ಭಾಳ ಆಗ್ತವೆ, ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ತಿನ್ನಬಹುದು, ಬಟ್ ಕ್ಲೀನ್ ಹೈಜೀನ್ ಇದ್ದ ಹೋಟೆಲ್ಸ್ ಅಥವಾ ಇದನ್ನ ನೋಡಿ ನೀವು ಸೇವನೆ ಮಾಡೋದು ಒಳ್ಳೇದು.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಈಗ ಮಳೆಗಾಲದಲ್ಲಿ ಕರಿದ ಪದಾರ್ಥ ಹಾಗೆಯೇ ಎಣ್ಣೆಯುಕ್ತ ಪದಾರ್ಥಗಳನ್ನ ಸೇವಿಸಬಾರದು ಅಂತಾರೆ, ಯಾಕಾಗಿ ಮೇಡಮ್?
2: ಅದನ್ನ ಆಗ್ಲೇ ಹೇಳಿದೆ, ಯಾಕಂದ್ರೆ ಅದು ಆಯಿಲ್ ಸೇವನೆ ಮಾಡೋದ್ರಿಂದ ಅವಾಗ್ಲೇ ಹೇಳಿದೆ. ಸೊ ಅದು ಡೈಜೆಷನ್ಗೂ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೋದ. ಈ ಸೀಸನ್ ದಾಗ ಸ್ವಲ್ಪ ನಮ್ದು ಮೆಟಬಾಲಿಸಮ್ ಸ್ವಲ್ಪ ವೀಕ್ ಇರ್ತದೆ. ನಾವು ಯಾವಾಗ್ಲೂ ಫುಡ್ ಕ್ಲಾಸಿಫೈ ಮಾಡ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ಫ್ಯಾಟ್ಸ್ ಅವು ಡೈಜೆಷನ್ ಮೆಟಬಾಲಿಸಮ್ ಪ್ರಕಾರ ನಾವು ಅದನ್ನ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಕಾರ್ಬೋಹೈಡ್ರೇಟ್, ಸೆಕೆಂಡ್ ಅವು ಈಸಿಲಿ ಡೈಜೆಸ್ಟ್ ಆಗ್ತವ. ಅದ್ರದ್ದು ಮಾಡರೇಟ್ ಮೀಡಿಯಂ ಅಂತಂದ್ರೆ ಪ್ರೋಟೀನ್ಸ್, ಅವು ಲಾಂಗರ್ ಟೈಮ್ ತಗೋತಾವ. ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ಅಂತಂದ್ರೆ ಫ್ಯಾಟ್, ಯಾಕಂದ್ರೆ ಫ್ಯಾಟ್ ಏನದ ಅದು ವಾಟರ್ ಸೊಲ್ಯೂಬಲ್ ಇರಂಗಿಲ್ಲ. ಸೊ ಅದ್ರ ಡೈಜೆಷನ್ ಪ್ರೊಸೆಸ್ ಸ್ವಲ್ಪ ಲೆಂದಿ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಇವಾಗ ಸ್ವಲ್ಪ ನಮ್ದು ಮೆಟಬಾಲಿಸಮ್ ಸ್ಲೋ ಇರ್ತದೆ ಅಂದ್ಕೊಳೆ, ನಾವು ಈ ಫ್ರೈಡ್ ಐಟಮ್ಸ್ ಇವೇನು ಹೆವಿ ಫಾರ್ ಡೈಜೆಷನ್ ಇರ್ತಾವಲ್ಲ, ಅವು ನಾವು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಆಮೇಲೆ ಈ ಸೀಸನ್ದಾಗ ಏನಾಗ್ತದೆ, ಸ್ವಲ್ಪ ನೆಗಡಿ ಕೆಮ್ಮು ಅವೆಲ್ಲ ಜಾಸ್ತಿ ಬಂದಾಗ ಅವಾಗಂತೂ ಫ್ರೈಡ್ ಐಟಮ್ಸ್ ಅವಾಯ್ಡ್ ಮಾಡೋದು ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದ್ರೆ ಅದರಿಂದ ಮತ್ತೆ ನಿಮಗೆ ಏನಾಗ್ತದೆ, ಥ್ರೋಟ್ ಇರಿಟೇಷನ್. ಮನೆಯಲ್ಲದ ಓಕೆ, ಬಟ್ ಔಟ್ಸೈಡ್ ಫುಡ್ ನೀವು ಫ್ರೈಡ್ ಐಟಮ್ಸ್ ಈಗ ನೆಗಡಿ ಕೆಮ್ಮು ಇದ್ದಾಗಂತೂ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಅದು ನಾವೇನ್ ಮಾಡ್ತೀವಿ, ಅದನ್ನ ತಿಂದು ಮತ್ತೆ ಬಿಸಿನೀರು ಕುಡಿತೀವಿ, ಹಂಗೂ ಇರ್ತದೆ ರೀ ಅದ. ಸೊ ಸಾಧ್ಯದಷ್ಟು ಅವಾಯ್ಡ್ ಮಾಡಬೇಕು ಅಂತ. ಬಟ್ ನೀವು ನೋಡ್ರಿ, ಈಗ ನಾವು ಈ ಸೀಸನ್ ದಾಗ ಕೋಲ್ಡ್ ಅಥವಾ ಸ್ಪೆಷಲಿ ರೇನಿ ಸೀಸನ್ ಫ್ರೈಡ್ ಐಟಮ್ಸ್ ಇನ್ನೂ ಒಂದು ಅದರದ್ದು ಏನೈತಿ ರೀಸನ್ ಅಂತಂದ್ರೆ, ಈ ಟೈಮ್ದಾಗ ಮೈಕ್ರೋಬಿಯಲ್ ಗ್ರೋತ್, ಸ್ಪೆಷಲಿ ಫಂಗಸ್ ಗ್ರೋತ್ ಜಾಸ್ತಿ. ಈಗ ನೀವು ಯಾವುದೇ ಇದನ್ನ ಡೀಪ್ ಫ್ರೈ ಮಾಡೋದ್ರಿಂದ ಫುಲ್ ಮೈಕ್ರೋಬಿಯಲ್ ಇದನ್ನ ಡಿಸ್ಟ್ರಾಯ್ ಮಾಡ್ಬೋದು ನಾವು. ಯಾಕಂದ್ರೆ ಅದು ಫುಲ್ ಡೀಪ್ ಫ್ರೈನ ಭಾಳ ಹೊತ್ತನ ಎಣ್ಣೆ ಒಳಗೆ ಕರಿಯೋದ್ರಿಂದ ಅದರ ಒಳಗೆ ಯಾವುದೇ ತರ ಮಾಯಿಶ್ಚರ್ ಆಗಲಿ ಕೀಟಾಣುಗಳಿರಲಿ ಎಲ್ಲ ಡಿಸ್ಟ್ರಾಯ್ ಆಗ್ತಾವ್ರಿ, ಹೌದಾ? ಅದಕ್ಕೆ ಯೂಶ್ವಲಿ ಮೊದಲಿನ ಜನ ಏನ್ ಮಾಡ್ತಿದ್ರು ಅಂದ್ರೆ ಸ್ವಲ್ಪ ರೇನಿ ಸೀಸನ್ ದಾಗ ಫ್ರೈಡ್ ಐಟಮ್ಸ್ ನ ಇಡ್ತಿದ್ರು. ಬಟ್ ಅವಾಗ ಹೆಂಗಿತ್ತಂದ್ರೆ ಅವರು ಅದರ ತಕ್ಕಂಗೆ ಕೆಲಸನೂ ಮಾಡ್ತಿದ್ರು. ಸೊ ಆಕ್ಟಿವಿಟೀಸು ಇರ್ತಿದ್ದು, ಸೊ ಅದನ್ನು ಅವರು ಪಚನ ಮಾಡ್ತಿದ್ರು. ಬಟ್ ನಾವು ಏನಾಗ್ತದೆ, ಬಟ್ ಬರೇ ಏನಾಗ್ಬಿಟ್ಟದ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಆಕ್ಟಿವಿಟೀಸ್ ನಮ್ಮ ಅಷ್ಟು ಜಾಸ್ತಿ ಇಲ್ಲ, ಅದ್ರ ಮೇಲೆ ನಾವು ಜಾಸ್ತಿ ಫ್ರೈಡ್ ತಗೊಂಡ್ವಿ ಅಂತಂದ್ರೆ ಸೊ ಹೆಲ್ತ್ ಇಫೆಕ್ಟ್ಸ್ ಜಾಸ್ತಿ ಇದೆ. ಯಾವಾಗ ಈಸ್ ಓಕೆ, ಬಟ್ ಡೈಲಿ ಸೇವನೆ ಮಾಡೋದೇನು ಅಷ್ಟು ದೇಹಕ್ಕೆ ಒಳ್ಳೇದಲ್ಲ ಅಂತ ಹೇಳೋದು.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಮಳೆಗಾಲದಲ್ಲಿ ಹೆಚ್ಚಾಗಿ ಒಂದು ಅಸಿಡಿಟಿ, ಒಂದು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ, ಆ ಸಂದರ್ಭದಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು ಅಂತ?
2: ಹಾಂ, ಯಾಕಂದ್ರೆ ನಾವಾಗಲೇ ಹೇಳಿದ್ದೆಲ್ಲ, ಇದು ಸ್ವಲ್ಪ ಮೆಟಬಾಲಿಸಮ್ ಸ್ಲೋ ಇರ್ತದೆ. ಆ್ಯಸಿಡ್ ಅಂದ್ರೆ ನೀವು ಮುಂಚೆ ಪಚನ ಆಗಿದ್ದು, ಆಹಾರ ಇನ್ನೂ ಸರಿಯಾಗಿ ಮೋಷನ್ ಕ್ಲಿಯರ್ ಆಗಲಿಲ್ಲ, ಆಮೇಲೆ ಆಯಿತು ಅಂತಂದ್ರೆ ಒಬ್ಬೊಬ್ಬರಿಗೆ ಆ್ಯಸಿಡಿಟಿ ತೊಂದರೆನೂ ಇರ್ತದೆ. ಈಗ ಆಯಿಲಿ ಸಬ್ಸ್ಟೆನ್ಸು, ಸ್ಪೈಸಿ ಸಬ್ಸ್ಟೆನ್ಸು ನಾವು ತಿನ್ಬೇಕನ್ನೋ ಇದನ್ನು ಬರ್ತದೆ, ಅದರಿಂದ ಈಗ ಒಂದು ಸ್ವಲ್ಪ ಆ್ಯಸಿಡಿಟಿ, ಗ್ಯಾಸ್ ಟ್ರಬಲ್ ಆಗೋ ಚಾನ್ಸಸ್ ಇರ್ತದೆ. ಸೊ ನೀವು ಟೀ ಬದಲಿ, ಕಾಫಿ ಬದಲಿ, ಈಗ ಏನಾದರೂ ಜಿಂಜರ್ ಟೀ, ಲೆಮನ್ ಟೀ ಇದೆಲ್ಲ ಕುಡಿದ್ರೂ ನೀವು ಅದನ್ನು ಕಡಿಮೆ ಮಾಡ್ಬೋದು. ಸೊ ಒಬ್ಬೊಬ್ಬರಿಗೆ ಲೆಮನ್ದಿಂದ ಮತ್ತೆ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತಂದ್ರೆ ನೀವು ಹರ್ಬಲ್ ಟೀ, ಜಿಂಜರ್ ಟೀನು ತೊಗೋಬೋದು, ಅದರದಿಂದ ಏನಿಲ್ಲ. ಸೊ ನೀವು ಏನೇ ಆಹಾರ ಕುಕ್ ಮಾಡಬೇಕಾದ್ರೂ ಸ್ವಲ್ಪ ಜಿಂಜರ್ ಪ್ರಮಾಣ ಇತ್ತು ಅಂದರೆ, ಜಿಂಜರ್ ಇಸ್ ಅ ಬೆಸ್ಟ್ ಆ್ಯಂಟಾಸಿಡ್. ಸೊ ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡಬೇಕು, ಆಯಿಲ್ ಕಡಿಮೆ ಮಾಡಬೇಕು, ಸ್ಪೈಸ್ ಕಡಿಮೆ ಇರಬೇಕು, ಸ್ವಲ್ಪ ಉಪ್ಪು ಪ್ರಮಾಣನೂ ಕಡಿಮೆ ಇರಬೇಕು. ಆಮೇಲೆ ಬಿಸಿ ಬಿಸಿದು ಸಾಫ್ಟ್ ಡೈಟ್, ಸ್ವಲ್ಪ ಹಾರ್ಡ್ ಕಿತ ಸಾಫ್ಟ್ ಪ್ರಾಪರ್ಲಿ ಕುಕ್ಡ್ ಬ್ಲಾಂಚ್ಡ್ ನಾವೇನಿರ್ತೀವಿ ಆ ಥರ ಫುಡ್ಡು ಬಿಸಿ ಬಿಸಿದ ನೀವು ಸೇವನೆ ಮಾಡಿದ್ರಿಂದ ಈ ಟೈಮ್ದಾಗ ಅದೇನು ಆ್ಯಸಿಡಿಟಿ ಇದೆ, ಆ್ಯಸಿಡಿಟಿ ಆಗ್ತದೆ ಅಂದ್ರೆ ನಾವು ಫ್ರೈಡ್ ಐಟಮ್ಸ್ ತಿಂದ್ವಿ ಅಂದ್ರೆ ಆಗ್ತದೆ. ಸೊ ಅದನ್ನು ನಾವು ಕಡಿಮೆ ಮಾಡಿ ಜಿಂಜರ್ ಜಾಸ್ತಿ ಫುಡ್ ಒಳಗೆ ಇನ್ವಾಲ್ವ್ ಮಾಡ್ಕೊಂಡ್ವಿ ಅಂತಂದ್ರೆ, ಅಥವಾ ಬಾಯ್

0: ಎಲ್ಲಿಗೂ ನಮಗೆ ನೀರು ಕಳಿಸ್ಬೇಕಂದ್ರೆ ಕಾಶಾಶಿದ ನೀರು ಕಳಿಸೋದು ಒಳ್ಳೆಯದು. ಆಮೇಲೆ ಹುಡುಗರಿಗೆ ಏನಾಗ್ತದೆ, ಆ್ಯಕ್ಟಿವಿಟೀಸ್ ಇರ್ತದೆ ರೀ, ಆ್ಯಕ್ಟಿವಿಟೀಸ್ ಇದ್ರು ಸೊ ಹಂಗೇನು ಸ್ಪೆಸಿಫಿಕ್ ಫುಡ್ ಅಂತಿಲ್ಲ. ಆದರೆ ಹಾಂ, ಔಟ್ಸೈಡು ಜಂಕು ಪ್ರೊಸೆಸ್ಡ್ ಫುಡ್ ಅವಾಯ್ಡ್ ಮಾಡೋದು ಬೆಟರ್. ಜಾಸ್ತಿ ಬಿಸ್ಕಿಟು ಕೊಡಬೇಡ್ರಿ, ರಸ್ಕು ಏನಿ ಮೈದಾ ಐಟಮ್ಮು ಅದು ಈಗಿಂದನ ನೀವು ಹುಡುಗರಿಗೆ ಜಾಸ್ತಿ ಅದರ ರೂಢಿ ಇಡಬೇಡ್ರಿ. ಇಲ್ಲಾಂದ್ರೆ ಸ್ವಲ್ಪ ದಿವಸ ಆದಮೇಲೆ ಏನಾಗ್ಬಿಡ್ತದೆ, ಹುಡುಗರಿಗೆ ಮಕ್ಕಳಲ್ಲಿ ಸ್ವಲ್ಪ ದೊಡ್ಡವರಾದ್ಮೇಲೆ ಗ್ಲೂಟನ್ ಇಂಟಾಲರೆನ್ಸು ಇವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಸೊ ಮನೆಯಲ್ಲೇ ಮಾಡಿದ್ದು ಹೆಲ್ದಿ, ಹುಡುಗರು ಏನು ಕೇಳ್ತಾರೆ ಅವ್ರಿಗೆ ಇಷ್ಟ ಆಗುವಂಥದ್ದು ನೀವು ಮನೆಯಲ್ಲಿ ಮಾಡಿಕೊಟ್ರೆ ಏನು ತೊಂದರೆ ಇಲ್ಲ. ಫ್ರೈಡ್ ಐಟಮ್ಸು ಕೊಡ್ಬೋದು ಅಷ್ಟಿಲ್ಲ, ಜಾಸ್ತಿ ಫ್ರೈಡ್ ಐಟಮ್ಸ್ ಬೇಡ. ಬಟ್ ಮನೆಯಲ್ಲಿ ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಈಗ ಬಿಸ್ಕಿಟ್ಸು ಇವೆಲ್ಲ ಬೇಕರಿ ಐಟಮ್ಸನ್ನು ಕಡಿಮೆ ಮಾಡೋದು ಒಳ್ಳೆಯದು. ಯಾಕಂದರೆ ಇದು ಅದು ಎಷ್ಟು ಫ್ರೆಶ್ ಇರ್ತದೆ ನಮಗೆ ಗೊತ್ತು, ಈ ಹವಕ್ಕೆ ಫಂಗಲ್ ಗ್ರೋತ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಹೊರಗಡೆ ಫುಡ್ಡು ಅವಾಯ್ಡ್ ಮಾಡೋದು ಇದನ್ನು. ಹುಡುಗರಿಗೆ ಎಲ್ಲ ಥರ ಕೊಡ್ರಿ, ಹಣ್ಣು ಕೊಡ್ರಿ, ತರಕಾರಿ ಕೊಡ್ರಿ, ಆದರೆ ಏನು ಕೊಟ್ಟರು ಫ್ರೆಶ್ಲಿ ಕುಕ್ಡ್ ಫ್ರೆಶ್ಲಿ ಚಾಪ್ಡ್ ಕೊಡಬೇಕು ಅಷ್ಟೇ.
1: ಮೇಡಮ್, ಇನ್ನು ವಯೋವೃದ್ಧರಾಗಿರ್ಬೋದು ಅಥವಾ ಗರ್ಭಿಣಿಯರು ಈ ಒಂದು ಮಳೆಗಾಲದಲ್ಲಿ ಸೋಂಕುಗಳಿಗೆ ಹೆಚ್ಚಾಗಿ ಒಳಗಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಂತಾನೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು, ಆಹಾರ ಪದ್ಧತಿಯನ್ನ ಯಾವ ರೀತಿ ಪಾಲಿಸಬೇಕು?
0: ಈಗ ವಯೋವೃದ್ಧರಿಗೆ ಅವ್ರದ್ದು ಫಸ್ಟ್ ಆಫ್ ಆಲ್ ನಮ್ದು ಏಜ್ ಹೆಂಗ್ ಆಗ್ತದೆ, ಆಗ್ಲೇ ಡೈಜೆಷನ್ ವೀಕ್ ಆಗ್ತಾ ಬರ್ತಾ ಇರ್ತದೆ. ಸೊ ಮೆಟಬಾಲಿಸಂ ನಾವ್ ಏನಂತೇವಿ, ಏಜ್ ಆದ್ಮೇಲೆ ಅದು ಸ್ವಲ್ಪ ವೀಕ್ ಆಗ್ತದೆ. ಸೊ ಈಗ ಅವ್ರಿಗೆ ವಯೋವೃದ್ಧರಿಗೆ ಏನಾಗ್ತದೆ, ಹಲ್ಲಿಂದ ಸಮಸ್ಯೆ ಇರ್ತದೆ, ಡೆಂಚರ್ ಪ್ರಾಬ್ಲಮ್ ಇರ್ತದೆ. ಸೊ ಅವ್ರು ಈ ಟೈಮ್ದಾಗ ಬಿಸಿ ಬಿಸಿದು ಸಾಫ್ಟ್ ಫುಡ್ ಪ್ರಿಫರ್ ಮಾಡೋದು ಒಳ್ಳೇದು. ಸಾಫ್ಟ್ ಫುಡ್ ಈಗ ಅವ್ರಿಗೆ ಚಪಾತಿನೇ ಬೇಕು, ರೊಟ್ಟಿನೇ ಬೇಕು ಅಂತಂದ್ರೆ ಏನ್ ಮಾಡ್ಬೋದು, ಅವ್ರು ಸ್ವಲ್ಪ ಸಾರ್ ಒಳಗ ಇಲ್ಲ ಹಾಲು ಒಳಗ ಅದನ್ನ ಸ್ವಲ್ಪ ಹೊತ್ತು ನೆನೆ ಇಟ್ಟು, ಬಿಸಿ ಬಿಸಿ ಅಂದ್ರೆ ಚಪಾತಿ ಒಳಗೆ ಬಿಸಿ ಬಿಸಿ ಹಾಲು ಹಾಕಿ ನೆನೆ ಇಟ್ಟು ಅದನ್ನ ಸಾಫ್ಟ್ ಮಾಡ್ಕೊಂಡು ಈ ತರ ಸೇವನೆ ಮಾಡೋದು. ಅದ್ರ ಅವ್ರಾದ್ರೂ ಬಿಸಿ ಬಿಸಿದು ಕಾಶಾರಿಸಿದ ನೀರು, ಆಮೇಲೆ ಫ್ರೆಶ್ಲಿ ಕುಕ್ಡ್ ಸಾಫ್ಟ್ ಡೈಟ್ ಬೆಸ್ಟ್. ಅವರು ಸ್ವಲ್ಪ ಮಾಡರೇಟ್ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇಟ್ಕೊಂಡ್ರು ಏನು ತೊಂದರೆ ಇಲ್ಲ. ಈಗ ಕಾಳು, ಬೇಳೆ, ಪನ್ನೀರು ಈ ಥರ ಅವರು ಏನು ಮಾಡಿದ್ರು, ಆದರೆ ಏನಾದ ಎಲ್ಲ ಕುಕ್ಡ್ ತೊಗೊರಿ. ಸಾಫ್ಟ್ ನಿಮ್ಮ ಹಲ್ಲಿಗೆ ತೊಂದರೆ ಆಗ್ಲಾರ್ದಂಗೆ, ಪಚನಕ್ಕೆ ತೊಂದರೆ ಆಗ್ಲಾರ್ದಂಗೆ ಸಾಫ್ಟ್ ಡೈಟ ತೊಗೊಳೋದು ಒಳ್ಳೆಯದು. ಆಮೇಲೆ ಏನಾರ ಆ್ಯಕ್ಟಿವಿಟೀಸ್ ಅವರಿಗೆ ಆಗ್ತಿದ್ರೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸು, ವಾಕಿಂಗ್ ಅಲ್ಲೇ ಎಷ್ಟು ಆಗ್ತದೆ ಅಷ್ಟು ಸಾಧ್ಯದಷ್ಟು ವಾಕಿಂಗ್ ಮನೆಯೊಳಗೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಆಹಾರನೂ ಸರಿಯಾಗಿ ಪಚನ ಆಗ್ತದೆ. ಆಮೇಲೆ ಗರ್ಭಿಣಿಯರು ಅವರಾದರೂ ಇದು ಡೈಟ್ ಏನಿರ್ತದೆ, ರೈನಿ ಸೀಸನ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸೇಮ್ ಇರ್ತದೆ. ಸಾಧ್ಯದಷ್ಟು ನಾವೇನು ಮಾಡ್ತೀವಿ ಅಂದ್ರೆ ವೆಜಿಟೇಬಲ್ಸು, ಫ್ರೂಟ್ಸು ಇವೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಬೇಕು, ಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಈ ಸಾಧ್ಯದಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಈ ಸೀಸನ್ದಾಗ ಏನಾಗ್ತದೆ, ಸೊ ಒಬ್ಬೊಬ್ರಿಗೆ ಜಾಸ್ತಿ ಜನರಿಗೆ ಆಗಿ ಬರಲ್ಲ, ಅವರಿಗೆ ಪಚನ ಆಗ್ತದೆ, ಲೂಸ್ ಮೋಷನ್ ಆಗ್ತದೆ. ಹಂಗಾಗಿ ಏನಾಗ್ತದೆ, ತಗೊಂಡ್ರು ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋದು ಒಳ್ಳೇದು. ಅದನ್ನ ಬಿಟ್ಟು ಬೇರೆ ಎಲ್ಲ ತರಕಾರಿನೂ ಕ್ಲೀನ್ ಆಗಿ ಉಪ್ಪಿನ ನೀರು ಇಲ್ಲ ಸೋಡಾ, ಸ್ವಲ್ಪ ಸೋಡಾ ನೀರು ಒಳಗೆ ಅದು ಸರಿಯಾಗಿ ವಾಶ್ ಮಾಡಿ ಅದರೊಳಗೆ ಕುಕ್ ಮಾಡಿ. ಗರ್ಭಿಣಿಯರು ಜಾಸ್ತಿ ಅವರು ಹಾಲು, ಆಮೇಲೆ ಬಿಸಿ ಬಿಸಿದೇ ತಗೋಬೇಕು, ಅವರಾದರೂ ಕಾಶಾರಿಸಿದ ನೀರು, ಹಾಲು, ತರಕಾರಿಗಳನ್ನ ತಗೋಬೋದು. ಆದರೆ ಅವಾಗಲೇ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ತಿನ್ಬೇಕು. ಕಟ್ ಮಾಡಿ ನಾ ಇನ್ನೊಂದು ತಾಸಿಗೆ ತಿಂತೀನಿ, ಎರಡು ತಾಸಿಗೆ ತಿಂತೀನಿ ಅಂತೇಳಿ ಆ ಥರ ಇಲ್ಲ. ಅವರು ಬಿಸಿ ಬಿಸಿದು ಈಸಿಲಿ ಡೈಜೆಸ್ಟಬಲ್, ಹೆಲ್ದಿ, ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕು ರೀ. ಒಂದು ಅವ್ರ ತರಕಾರಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ವೈಟಮಿನ್ಸು, ಮಿನರಲ್ಸು. ಸೊ ನಾನು ಎವ್ರಿ ಟಾಕ್ ಒಳಗೆ ಹೇಳ್ತೀನಿ ಅದ್ರ ಒಳಗೊಳಗೆ ಏನು ಜಾಸ್ತಿ ಇರ್ತದೆ ಅಂತ ಇನ್ನೊಮ್ಮೆ ಹೇಳ್ತೀನಿ. ಸೊ ನೀವೆಲ್ಲ ಸೀರಿಯಲ್ಸ್ ನಾವೇನಂತೀವಿ ಈಗ ಅಕ್ಕಿ, ಜೋಳ, ಗೋಧಿ ಅವೆಲ್ಲ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತಾವೆ. ಎಲ್ಲ ಕಾಳುಗಳು, ಬೇಳೆಗಳು ಇದ್ರಾಗೆಲ್ಲ ಪ್ರೋಟೀನ್ಸ್ ಜಾಸ್ತಿ ಇರ್ತದೆ. ಸೊ ನಾನ್ ವೆಜ್ ಒಳಗೂ ಹೈ ಪ್ರೋಟೀನ್ಸ್ ಮತ್ತು ವಿತ್ ಫ್ಯಾಟ್ ಇರ್ತದೆ. ಆಮೇಲೆ ಎಗ್, ಎಗ್ ಇಸ್ ದ ಸೂಪರ್ ಫುಡ್ ಅಂತ ನಾ ಹೇಳ್ಬೋದು. ಅದು ಒಂದು ಎಗ್ ಒಳಗೆ ನಮಗೇನು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್ ಅಂತ ಹೇಳ್ತಾರೆ, ನಮಗೆ ಬೇಕಾಗಿದ್ದು ಎಲ್ಲ ಅಮೈನೋ ಆಸಿಡ್ಸು ಒಂದು ಎಗ್ ಒಳಗಿರ್ತದೆ. ಅದು ಆಲ್ಮೋಸ್ಟ್ ಆಲ್ ಒಂದು ಎಗ್ ನಿಮಗೆ 6 grams ಪ್ರೋಟೀನ್ಸ್ ಕೊಡ್ತದೆ. ಸೊ ಮಕ್ಕಳಿಗೆ ಎಗ್ ಕೊಡೋದು, ಬಾಯ್ಲ್ಡ್ ಎಗ್ ಸ್ಪೆಷಲಿ, ರಾ ಮೀಟ್ ಅಥವಾ ಹಾಫ್ ಕುಕ್ಡ್ ಅಥವಾ ಎಗ್ ರಾ ಅದು ಏನು ಕೊಡಕ್ಕೆ ಹೋಗಬೇಡ್ರಿ. ಈ ಇದ್ರಾಗ ಈಗಂತಲ್ಲ ಯಾವಾಗಲೂ ಕುಕ್ಡ್ ಮೀಟ್ ಆಮೇಲೆ ಎಗ್ ಕೊಡೋದು ಒಳ್ಳೆಯದು. ತರಕಾರಿನೂ ಎಲ್ಲ ಥರ ಎಲ್ಲ ತರಕಾರಿ ಒಳಗೆ ಮತ್ತು ಹಣ್ಣು ಒಳಗೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಇರ್ತಾವೆ. ಇವು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಾದವು, ಇವು ಡಿಫೆನ್ಸ್, ಈಗ ನಮಗೆ ಆಹಾರ ಪಚನೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವ್ರಿ. ಇವ ಎನ್ಝೈಮ್ಸು, ಒಂದು ಎನ್ಝೈಮ್ಸ್ ಕೆಲಸ ಮಾಡಬೇಕಂದ್ರೆ ಅವಕ್ಕೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬೇಕೇ ಬೇಕು. ಈಗ ನೋಡ್ರಿ, ನಮಗೇನಾದರೂ ಹೀಟ್ ಆದರೆ ನಾವೇನು ಮಾಡ್ತೀವಿ, ಹೀಟ್ ಆದರೆ ನಾವು ಬಿ ಕಾಂಪ್ಲೆಕ್ಸ್ ತೊಗೋತೀವಿ. ಬಿ ಕಾಂಪ್ಲೆಕ್ಸ್ ತೊಗೊಳೋದ್ರಿಂದ ಹೀಟ್ ಕಡಿಮೆ ಆಗ್ತದಂತಲ್ಲ, ನಾವು ತಿಂದಿದ್ದ ಆಹಾರನ ಅದು ಸರಿಯಾಗಿ ಪಚನೆ ಮಾಡಿ ಆಮೇಲೆ ಅದು ಸರಿಯಾಗಿ ಅದನ್ನೇನು ಅದ್ರ ಒಳಗಿಂದ ನ್ಯೂಟ್ರಿಯೆಂಟ್ಸ್ ಇರ್ತಾವಲ್ಲ ಅದರ ಎಬ್ಸಾರ್ಪ್ಷನ್ಗೆ ಈ ಬಿ ಕಾಂಪ್ಲೆಕ್ಸ್ ಹೆಲ್ಪ್ ಮಾಡ್ತದೆ. ವಿದೌಟ್ ಬಿ ಕಾಂಪ್ಲೆಕ್ಸ್ ನಿಮ್ಮ ಊಟ ಸರಿಯಾಗಿ ಪಚನನೂ ಆಗೋದಿಲ್ಲ, ಆಮೇಲೆ ಏನಾಗ್ತದೆ ಎಬ್ಸಾರ್ಬು ಆಗೋದಿಲ್ಲ ನ್ಯೂಟ್ರಿಯೆಂಟ್ಸ್. ಅದಕ್ಕೆ ಏನಾಗ್ತದೆ, ಅದು ಎಬ್ಸಾರ್ಬ್ ಆಗಲಿಲ್ಲ ಅಂದರೆ ನಮಗೆ ಹೀಟ್ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಬಿ ಕಾಂಪ್ಲೆಕ್ಸ್ ತೊಗೊಂಡು ಕೂಡ ನಮಗೆ ಸರಿಯಾಗ್ತದೆ. ಸೊ ಅದಕ್ಕೆ ನೀವು ಎಲ್ಲ ನೀವು ಯಾವಾಗ ಆಹಾರ ತರಕಾರಿ ಏನೋ ತಿನ್ಬೇಕಾದ್ರೆ ಗರ್ಭಿಣಿಯರಾಗಲಿ, ಮಕ್ಕಳಾಗಲಿ, ಏಜ್ ಆದವ್ರಿಗೆ ನಿಮ್ದು ಡೈಲಿ ಡೈಟ್ ಒಳಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡೋದು ಒಳ್ಳೆಯದು.
1: ಮೇಡಮ್, ಇನ್ನು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಹಾರ ವಿಷಬಾಧೆ ಅಂದ್ರೆ ಫುಡ್ ಪಾಯ್ಸನ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆಹಾರ ತಯಾರಿ ಆಗಿರ್ಬೋದು ಅಥವಾ ಆಹಾರವನ್ನ ನಾವು ಸಂಗ್ರಹಿಸಿ ಇಡ್ತೀವಿ ಅಂದ್ರೆ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಅಂತ?
0: ಎಸ್,

0: ಫಸ್ಟ್ ಆಫ್ ಆಲ್ ಅಂದ್ರೆ ನಾವು ಕುಕ್ಡ್ ಫುಡ್ಡು ಸ್ಟೋರ್ ಮಾಡಿಡೋದು ಒಳ್ಳೇದಲ್ಲ. ಈಗ ನೈಟದ್ದು ಮುಂಜಾನೆ ನಾವು ತಿಂತೀನಿ ಅಂದ್ರೆ ಈಗ ನಾವೆಲ್ಲ ರೆಫ್ರಿಜರೇಟರ್ಸ್ ಬಂದಾವು. ಸೊ ಈ ಹವಾಮಾನದಾಗ ಅದನ್ನು ಹೇಳಿದಂಗೆ ನಾವು ಎಷ್ಟೊತ್ತನ ಮೊದಲ ಹೊರಗಿಟ್ಟಿರ್ತೇವೆ, ಆಮೇಲೆ ರಾತ್ರಿ ನಾವು ಒಳಗಿಡ್ತೇವೆ. ಸೊ ಆಲ್ರೆಡಿ ಅಲ್ಲಿ ಮೈಕ್ರೋಬಿಯಲ್ ಗ್ರೋತ್ ಆಗಿರ್ತದೆ. ಆ ಗ್ರೋತ್ ನೀವು ಫ್ರಿಜ್ದಾಗ ಇಟ್ಟರೂ ಅದಕ್ಕೆ ಮೈಕ್ರೋಬಿಯಲ್ ಗ್ರೋತ್ ಇರೋದು. ಯಾಕಂದ್ರೆ ಈಗ ನಾವು ಬ್ಯಾಕ್ಟೀರಿಯಾಸ್ ಒಂದೊಂದು ಆ ಟೆಂಪರೇಚರ್ನು ಸರ್ವೈವ್ ಆಗ್ತದೆ. ಅದಕ್ಕೇನಾಗ್ತದೆ ಅಂದ್ರೆ ಸಾಧ್ಯದಷ್ಟು ಈ ರೈನಿ ಸೀಸನ್ದಾಗ ಆ ಟೈಮಿಗೆ ಏನು ತಿನ್ನೋದದ ಅದನ್ನಷ್ಟೇ ಕುಕ್ ಮಾಡಿ ಅವಾಗ ಅದನ್ನು ಖಾಲಿ ಮಾಡೋದು ಒಳ್ಳೇದಂತ ನಾ ಹೇಳ್ತೇನೆ. ಅದನ್ನು ನೀವು ಮತ್ತೆ ಮಧ್ಯಾಹ್ನ ತಿಂತೀನಿ, ಸಾಯಂಕಾಲ ತಿಂತೀನಿ ಅಂದ್ರೆ ಏನಾಗ್ತದೆ, ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಸ್ಟೋರ್ಡ್ ಇಡಬೇಡ್ರಿ. ಆಮೇಲೆ ಏನೋ ಅದು ಆಗ್ಲೇ ಹೇಳಿದಂಗೆ ವೆಜಿಟೇಬಲ್ಸ್ ತರಕಾರಿ ಏನಂತ ಎಲ್ಲ ಫ್ರೆಶ್ಲಿ ಚಾಪ್ಡ್ ಇದನ್ನ ಮಾಡೋದು. ಯಾಕಂದ್ರೆ ನಾವು ಎಷ್ಟು ಲೇಟ್ ಆಗಿ ಇಡ್ತೀವಿ ಅಷ್ಟೊತ್ತೇನಂದ್ರೆ ಮೈಕ್ರೋಬಿಯಲ್ ಗ್ರೋತ್, ಅದರಿಂದ ಏನಾಗ್ತದೆ ಫುಡ್ ಪಾಯ್ಸನಿಂಗ್ ಆಗ್ತದೆ. ಈಗ ಅವೇನು ಮೈಕ್ರೋಬ್ಸ್ ಅವು ಇರ್ತಾವಲ್ಲ, ಅವು ತಮ್ಮದೇ ಆದ್ರೆ ಒಂದು ಟಾಕ್ಸಿನ್ಸ್ ಬಿಡ್ತಾವ್ರಿ. ಹೌದಾ, ಅವು ಏನ್ ಮಾಡ್ತಾವ ಅಂದ್ರೆ ಫುಡ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತವೆ. ಆಸ್ ಎ ಫುಡ್ ಏನ್ ಪೂರ ಐತೆ ಅದು ತಿನ್ನಕಾಗಲ್ಲ, ಸಾವಕಾಶ ಅದನ್ನ ಬ್ರೇಕ್ ಮಾಡ್ಕೊಂತ ಹೋಗ್ತದೆ. ಅದು ಬ್ರೇಕ್ ಮಾಡಿದ ಮೇಲೆ ಅವು ತಾವು ಸೇವನೆ ಮಾಡ್ತಾವ, ಅದರೊಳಗಿನ ಏನು ನ್ಯೂಟ್ರಿಯೆಂಟ್ಸ್ ಅವಕ್ಕೂ ಬೇಕು ಅವು ಅಬ್ಸಾರ್ಬ್ ಮಾಡ್ತಾವ. ಅದಾದ್ಮೇಲೆ ಏನಾಗ್ತದೆ, ಟಾಕ್ಸಿನ್ಸ್ ಉಳಿತಾವ್ರಿ ಅದರೊಳಗೆ. ಆ ಟಾಕ್ಸಿನ್ಸ್ ನಮಗೇನಾಗ್ತಾವ, ಅವು ವಿಷಕಾರಿ ಆಗ್ತಾವ. ಅದಕ್ಕೆ ನಾವು ಅದನ್ನ ಸರಿಯಾಗಿ ಕುದಿಸಿ ಬೇಯಿಸಿ ಆಹಾರನ ಸೇವನೆ ಮಾಡಿದ್ರೆ ಅದನ್ನ ನಾವು ತಡೆಗಟ್ಟ ಬಹಳ ಹೊತ್ತನ್ನ ಇಡಬೇಡ್ರಿ. ಫ್ರೆಶ್ಲಿ ಕುಕ್ಡ್ ಮಾಡಿದ್ದು ಅವಾಗಿಂದ ಅವಾಗಲೇ ಸೇವನೆ ಮಾಡ್ರಿ. ಇಟ್ಟು ಅದನ್ನ ಆಮೇಲೆ ಮತ್ತೆ ನೀವು ಒಳ್ಳೆ ಬಿಸಿ ಮಾಡ್ತೇನೆ ಅಂದ್ರೆ ಅದರಿಂದ ಏನ ನಾವು ಅವಾದು ಬಿಸಿ ಮಾಡಿ ಮೈಕ್ರೋಬಲ್ ಇದನ್ನ ತಡೆಗಟ್ಟಬಹುದು ಅಂದ್ರೆ ಇಲ್ಲ, ಅದು ಸ್ಟಿಲ್ ಅದೇ ಕ್ಯಾನ್ ಸರ್ವೈವ್ ದ ಹೀಟ್. ಹೌದಾ, ಸೊ ಫ್ರೆಶ್ಲಿ ಕುಕ್ಡ್. ಅದಕ್ಕೆ ಆಮೇಲೆ ಔಟ್ ಸೈಡ್ ಫುಡ್ ನೀರು, ನೀರಿಂದನೇ ಈಗೆಲ್ಲ ಟೈಫಾಯ್ಡ್ ಅವು ಇವು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಕಾಂಟಾಮಿನೇಟೆಡ್ ವಾಟರು, ಹೊರಗಡೆ ಇದ್ದ ನೀರು, ಹೋಟೆಲ್ ವಾಟರು, ಸಾಧ್ಯ ಆದಷ್ಟು ಬಿಸ್ಲೇರಿ ನೀರು ಅಥವಾ ಮನೆಯಿಂದನ ಕಾಶಾರಿಸಿದ ನೀರು ವೈರಿ. ಫ್ರೆಶ್ಲಿ ಕುಕ್ಡ್ ಔಟ್ ಸೈಡ್ ಫುಡ್ ಅಂತೂ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ರಿ ಅಂತ ಹೇಳ್ತೀನಿ. ಇದನ್ನ ನಾವು ಅವಾಯ್ಡ್ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ತಂತಾನ ಕಡಿಮೆ ಆಗ್ತದ್ರಿ.
1: ಮೇಡಮ್, ಇನ್ನು ಕೆಲವಷ್ಟು ಜನ ಮೊಸರು ಮಜ್ಜಿಗೆನ ತಿನ್ಬೇಕು ಮಳೆಗಾಲದಲ್ಲಿ ಅಂತಾರೆ, ಕೆಲವೊಬ್ರು ತಿನ್ಬಾರ್ದು ಅಂತಾರೆ, ತಾವು ವೈದ್ಯರಾಗಿ ಏನ್ ಹೇಳ್ತೀರಾ?
0: ಇಲ್ಲ, ಮೊಸರು ಮಜ್ಜಿಗೆ ತಗೋಬಹುದು ರೀ ನೀವು ಎನಿ ಸೀಸನ್. ಯಾಕಂದ್ರೆ ಅದೇ ಯಾರು ಪ್ರೊಬಯೋಟಿಕ್ಸ್, ನಾವೇನ್ ಹೇಳ್ತೀವಿ ಪ್ರೊಬಯೋಟಿಕ್ಸ್ ಅಂದ್ರೆ ನಮ್ಮ ಹೊಟ್ಟೆಲ್ ಕೋಟಿಗಟ್ಟಲೆ ಮೈಕ್ರೋಬ್ಸ್ ಇರ್ತಾವ್ರಿ. ಹೌದ, ಆ ಮೈಕ್ರೋಬ್ಸ್ ನಮ್ ದೇಹದೊಳಗೆ ಬೇಕು. ಯಾಕಂದ್ರೆ ಅಲ್ಲಿ ಫುಡ್ ನಮ್ದು ನಾವು ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಯೂಶಲಿ ನಮ್ದು ಎಲ್ಲ ಆಹಾರಗಳು ಸ್ಮಾಲ್ ಇಂಟೆಸ್ಟೈನ್ದಾಗ ಪಚನ ಆಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗ್ತಾವ್ರಿ. ಸೊ ಅದರೊಳಗೆ ಉಳಿದಿದ್ದ ಆಹಾರ ಏನದ ಫೈಬರ್ಸ್ ಅವು ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಇವು ಲಾರ್ಜ್ ಇಂಟೆಸ್ಟೈನ್ಗೆ ಬರ್ತಾವ್ರಿ. ಲಾರ್ಜ್ ಇಂಟೆಸ್ಟೈನ್ ಮೈಕ್ರೋಬ್ಸ್ ಇರ್ತಾವ, ಗಟ್ ಮೈಕ್ರೋಬ್ಸ್. ಇವು ಏನ್ ಮಾಡ್ತಾವ, ಉಳಿದ ಆಹಾರಗಳನ್ನು ಮತ್ತವೆಲ್ಲ ಸರಿಯಾಗಿ ಪ್ರಾಪರ್ ಮಾಡಿ ಪಚನ ಮಾಡ್ತಾವ. ಸೊ ಅದಕ್ಕೆ ನಮ್ಗೆ ಏನ್ಮಾಗ್ತದೆ, ಗಟ್ ಮೈಕ್ರೋಬ್ಸ್ ಬೇಕೇಬೇಕು. ಈ ಗಟ್ ಮೈಕ್ರೋಬ್ಸ್ ಹೆಲ್ದಿ ಆಗಬೇಕು, ಮಲ್ಟಿಪ್ಲೈ ಆಗಬೇಕು ಅಂತಂದ್ರೆ ನಾವು ಇವು ಪ್ರೊಬಯೋಟಿಕ್ಸ್ ಜಾಸ್ತಿ ತಗೋಬೇಕಾಗ್ತದೆ. ಈ ಹವಾಮಾನದಾಗ ಪ್ರೊಬಯೋಟಿಕ್ಸ್ ಆಕ್ಚುಲಿ ನೀವು ತಗೋಬೇಕು. ಸೊ ರಿಚ್ ನ್ಯಾಚುರಲ್ ಬೆಸ್ಟ್ ಪ್ರೊಬಯೋಟಿಕ್ಸ್, ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಇವು ಕರ್ಡ್ ಮತ್ತು ಮಜ್ಜಿಗೆ, ಮೊಸರು ಮತ್ತು ಮಜ್ಜಿಗೆ. ಮೊಸರು ಮಜ್ಜಿಗೆ ಸಾಧ್ಯದಷ್ಟು ನೀವು ಮುಂಜಾನೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ದಾಗ ಇಟ್ಕೊಂಡ್ರೆ ಸಾಯಂಕಾಲ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಕರ್ಡ್ ಎಲ್ಲ ಅಗೇನ್ ದೇ ಆರ್ ಆಲ್ ಪ್ರೋಟೀನ್ಸ್, ನಿಮ್ಗೆ ಮತ್ತೆ ಅದರಿಂದ ಕಫ ವೃದ್ಧಿ ಆಗ್ತದೆ. ಅದು ಮಿತ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ವಿ ಫಾಲೋ ದಟ್. ನೀವು ತಗೊಳ್ಳೋದಾದ್ರೂ ಮೊಸರು ಮಜ್ಜಿಗೆ ತಗೋಬಹುದು, ತಗೊಂಡ್ರು ಬೆಳಗ್ಗೆ ಮತ್ತೆ ಬ್ರೇಕ್ಫಾಸ್ಟ್ದಾಗ ಮತ್ತೆ ಸಾಧ್ಯದಷ್ಟು ಲಂಚ್ದಾಗ ಇಟ್ಕೊಳ್ಳಿ. ದೇ ಆರ್ ಗುಡ್, ವೆರಿ ಗುಡ್ ಪ್ರೊಬಯೋಟಿಕ್ಸ್. ಅದಷ್ಟೇ ಅಲ್ಲದೆ ನೀವು ಫರ್ಮೆಂಟೆಡ್ ಫುಡ್ನು ತಗೋಬಹುದು ಈ ಹವಾಮಾನದಾಗ. ಅದೇನು ತೊಂದರೆ, ನಮ್ಮ ಪ್ರೊಬಯೋಟಿಕ್ಸ್ ಗಟ್ ನಿಮ್ಗೆ ಗೊತ್ತಿದ್ದಂಗೆ ಗಟ್ ಮೈಕ್ರೋಬ್ಸ್ B12 ಪ್ರೊಡ್ಯೂಸ್ ಮಾಡ್ತಾವ್ರಿ. ಆಮೇಲೆ ವೈಟಮಿನ್ ಕೆ, 50% ಆಫ್ ವೈಟಮಿನ್ ಕೆ ನಮ್ಮ ಗಟ್ ಮೈಕ್ರೋಬ್ಸ್ ಅನ್ನ ಸಿಂಥಸೈಸ್ ಪ್ರೊಡ್ಯೂಸ್ ಮಾಡೋದು. ಸೊ ಅವು ಎಷ್ಟು ಹೆಲ್ದಿ ಇರ್ತಾವ ನಾವು ಅಷ್ಟೇ ಹೆಲ್ದಿ ಇರ್ತೀವಿ.
1: ಖಂಡಿತ ಮೇಡಮ್. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದ್ ಅವರು. ಮೇಡಮ್, ಇನ್ನು ಮಳೆಗಾಲದಲ್ಲಿ ಕೆಲವರಿಗೆ ಪದೇ ಪದೇ ಚಾ ಕುಡಿಬೇಕು, ಕಾಫಿ ಕುಡಿಬೇಕು ಅನ್ನೋ ಒಂದು ಅಭ್ಯಾಸ ಹೆಚ್ಚಾಗಿರುತ್ತೆ. ಆದ್ರೆ ಇದನ್ನು ಯಾವ ಮಟ್ಟಿಗೆ ಸೇವಿಸಬೇಕು ಅಂತ, ಹಾಗೇನೆ ಈ ಒಂದು ತಂಪು ಪಾನೀಯ ಸೇವನೆ ಅದರ ಬಗ್ಗೆ.
0: ಕ್ವೈಟ್ ಆಬ್ವಿಯಸ್, ಈಗ ಎಲ್ಲ ಹೊರಗಡೆ ಹೋದ ಕೂಡ ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ ಹೇಳ್ತಾರೆ. ಸೊ ವಿ ಡೈಲಿ ಒನ್ಸ್ ಓಕೆ, ಬಟ್ ನೀವು ಫ್ರೀಕ್ವೆಂಟ್ಲಿ ಜಾಸ್ತಿ ತಗೊಳ್ಳೋದು ಒಳ್ಳೇದಲ್ಲ. ಅದು ಏನಾಗ್ತದೆ ಅಂದ್ರೆ, ಇದು ಚಾ ಕಾಫಿ ನೀವು ತಗೊಂಡ್ರು ಬ್ಲ್ಯಾಕ್ ಕಾಫಿ ಮೇಲೆ ವಿದೌಟ್ ಶುಗರ್ ವಿದೌಟ್ ಮಿಲ್ಕ್ ಟೀ ಆದ್ರೂ ಬ್ಲ್ಯಾಕ್ ಟೀ ಹೌದಾ, ನೀವು ಬೇಕಾದ್ರೆ ಅದ್ರಾಗ ಜಿಂಜರ್ ಟೀ ಮಾಡ್ಕೊರಿ, ಆಮೇಲೆ ಲೆಮನ್ ಟೀ ಮಾಡ್ಕೊರಿ, ಅದು ಬೆಸ್ಟ್. ಪ್ರಿಫರೇಬ್ಲಿ ಯು ಪ್ರಿಫರ್ ಮಾಡ್ರಿ, ಇನ್ಸ್ಟೆಡ್ ಆಫ್ ನಿಮ್ಗೆ ಫ್ರೀಕ್ವೆಂಟ್ಲಿ ತಗೊಳ್ಳೋದು ಐತಿ ಅಂತಂದ್ರೆ ಲೆಮನ್ ಜಿಂಜರ್ ಟೀ ಇಲ್ಲ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಏನದ, ಇದು ನಿಮ್ಮ ಲಿವರ್ನ ಡಿಟಾಕ್ಸ್ ಮಾಡ್ತದೆ. ಲಿವರ್ ಇಟ್ ಸೆಲ್ಫ್ ಡಿಟಾಕ್ಸ್ ಮಾಡ್ತದೆ. ಆಕ್ಚುಲಿ ಪೂರಾ ಬಾಡಿನ ಡಿಟಾಕ್ಸ್ ಮಾಡೋದೇ ಲಿವರ್, ಅದಕ್ಕೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಸೊ ಬಟ್ ನೀವು ಇಮ್ಯುನಿಟಿ ಇನ್ಕ್ರೀಸ್ ಮಾಡಿ ಲಿವರ್ ಹೆಚ್ಚು ಬರ್ಡನ್ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ವಿದೌಟ್ ಮಿಲ್ಕ್ ಶುಗರ್ ನೀವು 3-4 ಕಪ್ ಡೈಲಿ ಸೇವನೆ ಮಾಡಬಹುದು. 100 ml ಸೇವನೆ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಅದು ಲಿವರ್ ಅನ್ನು ಫುಲ್ ಕ್ಲೀನ್ ಮಾಡ್ತಾರೆ. ಓಕೆ, ನೀವು ಪ್ರಿಫರ್ ಮಾಡೋದಾದ್ರೆ ಇದನ್ ಪ್ರಿಫರ್ ಮಾಡ್ರಿ. ಇನಿಷಿಯಲಿ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಬಟ್ ನೀವು ಅದನ್ನ ಹ್ಯಾಬಿಚುಯೇಟ್ ಮಾಡ್ಕೊಂಡ್ರೆ ಆಮೇಲೆ ನಿಮ್ಗೆ ಮಿಲ್ಕ್ ಮತ್ತು ಶುಗರ್ ಇದ್ದಿದ್ದು ನಿಮ್ಗೆ ಇಷ್ಟ ಆಗಂಗಿಲ್ಲ. ಟೀ ಆದ್ರೂ ಹಂಗ ಮಾಡಬಹುದು, ಸ್ವಲ್ಪ ಟೀ ಪೌಡರ್ ಹಾಕಿ ನೀವು ಅದ್ರೊಳಗೆ ಜಿಂಜರ್ ಹಾಕ್ರಿ, ಹರ್ಬ್ಸ್ ಹಾಕೋರಿ. ಈಗ ಹರ್ಬಲ್ ಟೀ ಅದನ್ನ ಮಾಡ್ಕೊಂಡು ಕುಡಿಯೋದು ಒಳ್ಳೇದು. ಸಾಧ್ಯದಷ್ಟು ಈ ಟೀ ನಿಮ್ಗೆ ತಗೊಳ್ಳೋದಾದ್ರು ಒಂದ್ಸಲ ಯಾವಾಗಾರ ತಗೊಂಡ್ರಿ, ಆಮೇಲೆ ಖಾಲಿ ಹೊಟ್ಟೆ ಒಳಗೆ ಸೇವನೆ ಮಾಡ್ಬಿಡ್ರಿ. ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಸೇವನೆ ಮಾಡೋದು ಒಳ್ಳೇದಲ್ಲ, ಯಾಕಂದ್ರೆ ಇದೇನ್ ಮಾಡ್ತದಂದ್ರೆ ಪಚನನ್ನ ಸ್ಲೋ ಮಾಡಿಬಿಡ್ತದೆ, ಅಥವಾ ನ್ಯೂಟ್ರಿಯಂಟ್ ಅಬ್ಸಾರ್ಬ್ ಮಾಡಕ್ಕೆ ಕೊಡೋದಿಲ್ಲ. ನೀವು ವಿತ್ ಮಿಲ್ಕ್ ಮತ್ತು ಶುಗರ್ ಕಂಟೆಂಟ್ ತಗೊಂಡ್ಬಿಟ್ರಿ ಅಂತಂದ್ರೆ ಒಂದು ಕ್ಯಾಲರೀಸ್ ಹೈ ಕೊಡೋದು, ಇದ್ರೊಳಗೆ ಸ್ವಲ್ಪ ಕ್ಯಾಲರೀಸ್ ಇರ್ತದೆ, ನಾವು ಮತ್ತೆ ಕ್ಯಾಲರೀಸ್ ಹೈ ಮಾಡಕತ್ತೇವೆ ಅದ್ರಾಗ ಶುಗರು ಮತ್ತು ಮಿಲ್ಕ್ ಹಾಕಿ. ಸೊ ಪ್ರಿಫರೇಬಲಿ ನೀವು ಗ್ರೀನ್ ಟೀ, ಹರ್ಬಲ್ ಟೀ, ಬ್ಲ್ಯಾಕ್ ಕಾಫಿ ಪ್ರಿಫರ್ ಮಾಡಿ. ನೀವು ಯಾರು ಫ್ರೀಕ್ವೆಂಟ್ಲಿ ಕೊಡೋರಿದ್ರೆ ಇದಕ್ಕೆ ಸ್ವಿಚ್ ಆಗ್ರಿ ಅಂತ ನಾನು ಹೇಳಿದೆ.
1: ಮೇಡಮ್, ಈಗ ನಮ್ಮ ಒಂದು ಆಹಾರದ ಜೊತೆ ಜೊತೆಗೇನೆ ನಮ್ದು ಒಂದು ಆರೋಗ್ಯಕರ ಒಂದು ಜೀವನ ಶೈಲಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಉತ್ತಮ ಒಂದು ಆರೋಗ್ಯಕ್ಕಾಗಿ ಆಹಾರದ ಹೊರತಾಗಿ ನಮ್ಮ ಜೀವನ ಶೈಲಿ ಯಾವ ರೀತಿಯ ಅಭ್ಯಾಸಗಳನ್ನು ನಾವು ಅಳವಡಿಸ್ಕೊಳ್ಬೇಕು?
0: ಸೊ ಈಗ ಒಂದ್ ಸ್ವಲ್ಪ ಕೋಲ್ಡ್ ಸೀಸನ್, ಆಮೇಲೆ ನಾವು ಹೊರಗಡೆ ಹೋಗಿ ಬಂದ್ಮೇಲೂ ಮಳಿ ಒಳಗೆ ತೋರಿಸ್ಕೊಂತೀವಿ, ಇದನ್ನಾಗ್ತದೆ. ಸೊ ಆಹಾರ ಪದ್ಧತಿ ಅಂತೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆಕ್ಟಿವಿಟೀಸ್ ಒಂದ್ ಸ್ವಲ್ಪ, ಈಗ ನೀವು ಯೋಗ ಆಮೇಲೆ ಬ್ರೀತಿಂಗ್ ಎಕ್ಸಸೈಸು ಏನ ಸಾಧ್ಯ ಆದಷ್ಟು ಸ್ವಲ್ಪ ಆಕ್ಟಿವಿಟೀಸ್, ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ನಾವು ಆಕ್ಟಿವಿಟೀಸ್ ಅನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದು. ಹೈಜೀನ್ ಮೇಂಟೈನ್ ಮಾಡ್ಬೇಕ್ರಿ. ಆಮೇಲೆ ಈಗ ನೀವು ಕಿಚನ್ ಒಳಗು ವೆಸಲ್ಸ್ ಏನದಾವು, ಸಾಧ್ಯ ಆದಷ್ಟು ಈಗ ಈ ಮೈಕ್ರೋಬಿಯಲ್ ಗ್ರೋತ್ ಜಾಸ್ತಿ, ಸ್ಪೆಷಲಿ ಫಂಗಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಷ್ಟು ಬೇಕೋ ನಿಮಗೆ ಅಷ್ಟು ತಗೊಂಬರ್ರಿ. ಜಾಸ್ತಿ ತಂದು ಸ್ಟೋರ್ ಮಾಡಬೇಡ್ರಿ. ಫ್ರೆಶ್ಲಿ ಅವೈಲೇಬಲ್ ನಿಮ್ಮ ಮನೆ ಹತ್ರ ಅಥವಾ ಎಲ್ಲರೂ ಸಿಗ್ತಾ ಇದ್ರೆ, ಈಗ ನೋಡ್ರಿ ಬ್ಲಿಂಕೆಟ್ ಆವ್ಯೂ ಎಲ್ಲ ಬಂದು ನಮ್ಗೆ ಇನ್ನಷ್ಟು ಅನುಕೂಲ ಆಗೈತಿ. ಸೊ ಸಾಧ್ಯದಷ್ಟು ಯಾವಾಗ ಬೇಕಾವಾಗ ಅಷ್ಟೇ ತಂದು ಅವಾಗಲೇ ಫ್ರೆಶ್ಲಿ ಯೂಸ್ ಮಾಡಿ ಸ್ಟೋರ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಸೆಲ್ಫ್ ಹೈಜೀನು ಮೇಂಟೈನ್ ಮಾಡಬೇಕಾಗ್ತದೆ. ಸ್ವಲ್ಪ ಆಕ್ಟಿವಿಟೀಸ್ ಇಟ್ಕೊರಿ. ಆಮೇಲೆ ಈಗ ಬಟ್ಟೆ ನಿಮ್ಗೆ ಈ ವೆದರ್ದಾಗ ಜಸ್ಟ್ ಜಲ್ದಿ ಡ್ರೈ ಆಗಲ್ಲ, ಸೊ ವೆಟ್ ಕ್ಲೋತ್ಸ್ ವೇರ್ ಮಾಡಬೇಡ್ರಿ, ಅದರಿಂದನೂ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಫಸ್ಟ್ ಬಂದ ಕೂಡ ಕೈಯು ಕಾಲು ಫೇಸು ನಾವು ಎಂಟ್ರಿ ಆದ ಕೂಡ, ಯಾಕಂದ್ರೆ ನಾವು ಹೊರಗಡೆಯಿಂದ ಬರಬೇಕಾದ್ರೆ, ಯಾಕಂದ್ರೆ ರೇನಿ ಸೀಸನು, ಆಮೇಲೆ ಕೈಯು ಕಾಲು ಇದನ್ನ ಕೂಡ ಹೊರಗಡೆಯಿಂದ ಬ್ಯಾಕ್ಟೀರಿಯಾಸನ್ನು ನಾವು ಒಳಗಡೆ ತರ್ತಾ ಇದ್ದೀವಿ. ಅದಕ್ಕೆ ನೋಡ್ರಿ ಮೊದಲಿನ ಮಂದಿ ಮುಂಚೆ ಮನೆ ಒಳಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಕೈಯ ಕಾಲ ತೊಳ್ಕೊಂಡು ಒಳಗೆ ಬರ್ತಿದ್ರು. ಸೊ ನಾವು ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಸೊ ಹ್ಯಾಂಡು ಫೇಸು, ಆಮೇಲೆ ಇದನ್ನು ಹುಡುಗರು ಚಿಕ್ಕ ಮಕ್ಕಳಿಗೆ ಸ್ಪೆಷಲಿ ಸೋಪ್ ಹಚ್ಚಿ ಕೈ ತೊಕೊಂಡು, ಅವರಷ್ಟೇ ಅಲ್ಲ ಎಲ್ಲರೂ ಹೊರಗಡೆಯಿಂದ ಬಂದ ಮೇಲೆ ಕೈಯ ಕಾಲ ತೊಳ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದೆಲ್ಲ ಹೈಜೀನ್ ಮೇಂಟೈನ್ ಮಾಡಬೇಕು. ಇದಿಷ್ಟು
1: ಮೇಡಮ್. ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವೇಣುಧ್ವನಿಯ ಮೂಲಕ ಯಾವ ಒಂದು ಕಿವಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ?
0: ಎಸ್, ಕಿವಿ ಮಾತು. ನಾನು ಆಸ್ ಅ ಡೈಟಿಷಿಯನ್ ಆದ್ರೆ ನನ್ನ ಫುಡ್ ಜಾಸ್ತಿನೇ ಇದನ್ನ ಮಾಡೋದು. ಸೊ ಈ ಸೀಸನ್ದಾಗ ಸ್ಪೆಷಲಿ ನೀವು ಯಾವ ಥರ ಆಹಾರ, ಕಾರ್ಬೋಹೈಡ್ರೇಟ್ಸ್ ತಗೋರಿ, ಮಾಡ್ರೇಟ್ ಕಾರ್ಬೋಹೈಡ್ರೇಟ್ಸ್ ಇರಲಿ, ಎನರ್ಜಿ ಕೊಡ್ತದೆ. ಜಿಂಕ್ ಅಂತ ನಾವು ಏನೇ ಹೇಳ್ತೀವಿ, ಯಾಕಂದ್ರೆ ಜಿಂಕ್ ಯಾಕಂದ್ರೆ ನೀವು ಆಗಲೇ ಹೇಳಿದ್ರಿ ಫುಡ್ ಪಾಯ್ಸನಿಂಗು, ಆಮೇಲೆ ಈಗ ಗಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ಲೂಸ್ ಮೋಷನ್ ಆ ಥರ. ಸೊ ಅದರೊಳಗೆ ಈಗ ನೀವು ಗೂಗಲ್ದಾಗ ಎಲ್ಲ ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಇವೆಲ್ಲ ಸಿಗ್ತಾವೆ. ಸೊ ಕಾರ್ಬ್ಸು, ಪ್ರೋಟೀನ್ಸು ಹೈ ಇಟ್ಕೋರಿ, ಯಾಕಂದ್ರೆ ಪ್ರೋಟೀನ್ಸ್ ಇದ್ದಷ್ಟು ಏನಾಗ್ತದೆ, ರೋಗಾಣು ಶಕ್ತಿನೂ ಇಂಪ್ರೂವ್ ಆಗ್ತದೆ. ಆ್ಯಂಡ್ ಜಿಂಕ್ ಫುಡ್ ಜಾಸ್ತಿ ಇರಲಿ, ಸೀಡ್ಸು ಈ ಥರ ಎಲ್ಲ, ಬೇಳೆ ಅಥವಾ ಸೀಡ್ಸು, ನಟ್ಸ್ ಆ್ಯಂಡ್ ಸೀಡ್ಸ್ ನಾವೇನು ಹೇಳ್ತೀವಿ ಅದರೊಳಗೆ ಜಿಂಕ್ ಇರ್ತದೆ. ಜಿಂಕ್, ಮ್ಯಾಗ್ನೀಷಿಯಮ್ ಇವೆಲ್ಲ ಸ್ಟಮಕ್ ಅಪ್ಸೆಟ್ ಆಗೋದಿಲ್ಲ ನಿಮಗೆ ಇದನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ. ವೈಟಮಿನ್ ಸಿ ಫುಡ್, ರಿಚ್ ಫುಡ್ ಸೇವನೆ ಮಾಡಿರಿ. ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಫ್ಯಾಟ್ ಸ್ವಲ್ಪ ಮಾಡ್ರೇಟ್ ಇರಲಿ, ಕಾರ್ಬೋಹೈಡ್ರೇಟ್ಸ್ ಇರಲಿ, ಅದರ ಜೊತೆ ನಿಮ್ಮದು ಡೈಲಿ ಆ್ಯಕ್ಟಿವಿಟೀಸ್ ಇರಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಸಾಧ್ಯದಷ್ಟು ಅವಾಯ್ಡ್ ಮಾಡಿರಿ. ನಿಮಗೆ ಏನೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಡೈಲಿ ಪ್ರಾಣಾಯಾಮ ಅದನ್ನರೇ ಮಾಡ್ರಿ. ಕುಂತಲ್ಲೇ ಹಂಗ ಇದನ್ ಮಾಡೋದಕ್ಕಿಂತ ಏನಾರ ಟಿವಿ ನೋಡ್ಕೊಂತ ಏನೋ ನೋಡ್ತಾ ಇದ್ರು ಸ್ವಲ್ಪ ಮೂಮೆಂಟ್ಸ್ ಇರ್ಲಿ. ಆಮೇಲೆ ಎವ್ರಿ ಹಾಫ್ ಎನ್ ಅವರ್ ಮೇಕ್ ಶೋರ್ ನೀವು ಒಂದ್ ಸ್ವಲ್ಪ ನಿಮ್ಮಲ್ಲಿ ಏನಾದ್ರು ಮೂಮೆಂಟ್ ಇರ್ಲಿ. ಆಮೇಲೆ ವಾಟರ್ನು ಕಡಿಮೆ ಮಾಡಬೇಡ್ರಿ, ನೀರಡ್ಕೆ ಆಗ್ಲೇ ಆಗದೆ ಇರ್ಲಿ. ಆಮೇಲೆ ಕಾಸ ಎರ್ಸಿದ್ದ ನೀರು ದಿನಕ್ಕೆ 2 ಇಲ್ಲ 2.5 ಲೀಟರ್ಸ್ ಮಿನಿಮಮ್ ವಾಟರ್ ಕನ್ಸಪ್ಷನ್ ಮಾಡ್ಲಿ. ಆಮೇಲೆ ನಾವಿಷ್ಟೆಲ್ಲ ಆಹಾರ ಮತ್ತೆ ಆಕ್ಟಿವಿಟಿ ಹೇಳಿದ್ವಿ, ಲೈಫ್ ಸ್ಟೈಲ್ ಒಳಗೆ ಸ್ಲೀಪು ಅಷ್ಟೇ ಇಂಪಾರ್ಟೆಂಟ್. ವಿದೌಟ್ ಸ್ಲೀಪ್ ಮೋಡ್ದಾಗ ಬಾಡಿ ಹೋತಂದ್ರೆ ಅದು ಎಲ್ಲ ಡಿಟಾಕ್ಸ್ ಮೋಡ್ದಾಗ ಹೋಗ್ತದೆ. ಸೊ ಬೆಳಗ್ಗೆಯಿಂದ ನಾವು ಏನು ಮಾಡಿರ್ತೀವಿ ಅದನ್ನೆಲ್ಲ ಅದು ರಿಪೇರ್ ಮಾಡ್ಕೋತಾ ಇರ್ತದೆ. ಸೊ 7 to 8 hours ಸ್ಲೀಪ್ ಈಸ್ ಮ್ಯಾಂಡೇಟರಿ, ಕಂಪಲ್ಸರಿ. ನೀವು ಅದನ್ನು ಮಾಡಲಿಲ್ಲ ಅಂದರೆ ಯಾವ ಮೆಟಬಾಲಿಸಮು ಅಥವಾ ಏನು ಎಷ್ಟು ನೀವು ಹೆಲ್ದಿ ಫುಡ್ ಸೇವನೆ ಮಾಡಿ ಬರೀ ನಾನು 6 hours 5 hours ಸ್ಲೀಪ್ ಮಾಡ್ತೇನೆ ಅಂದರೆ ಇಟ್ಸ್ ಆಫ್ ನೋ ಯೂಸ್. ಸೊ ಅದ್ರ ಜೊತೆ ನಿಮ್ಮ ಆಕ್ಟಿವಿಟೀಸ್ ಜೊತೆ ನೀವು ಸ್ಲೀಪ್ನು ಅಷ್ಟೇ 7 to 8 hours ಕಂಪಲ್ಸರಿ ಆಗಬೇಕು. ಮಕ್ಕಳಲ್ಲಿ 10 to 11 hours ನಾವು ಹೇಳ್ತೀವಿ. ಸೊ ಇದನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಆಹಾರ ಮತ್ತು ಆಹಾರ ಪದ್ಧತಿಗಳು ನಮ್ದು ಲೈಫ್ ಸ್ಟೈಲ್ ಒಳಗೆ ಈ ಇದ್ರಾಗ ನಾವು ಇದೆಲ್ಲ ಚೇಂಜಸ್ ಮಾಡೋಕ್ಕೂ ಸಾಧ್ಯತೆ. ಅಷ್ಟೇ ಹೈಜೀನ್ ಮೇಂಟೈನ್ ಮಾಡಿರಿ, ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಸ್ ಪ್ರಿಫರ್ ಮಾಡಿರಿ, ಥರೋಲಿ ವಾಶ್ಡ್. ಆಮೇಲೆ ಔಟ್ಸೈಡ್ ಫುಡ್ ಈ ಸೀಸನ್ದಾಗ ಸಾಧ್ಯತೆ ಅಷ್ಟೇ ಸ್ವಲ್ಪ ಅವಾಯ್ಡ್ ಅಂತ ಹೇಳ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕಾಗಿ ಸರಿಯಾದ ಆಹಾರ ಪದ್ಧತಿ ಜೊತೆಗೆ ಸ್ವಚ್ಛತೆ ಜೊತೆಗೆ ಉತ್ತಮ ಜೀವನ ಶೈಲಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೇ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಸುಷ್ಮಾ ಮೇಳೆತ್, ಇವರು ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
4: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free delivery, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
5: KLE फार्मसी कॉलेज बेळगाव शैक्षणिक वर्ष 2026 आणि 2027 साठी प्रवेश प्रक्रिया सुरू झाली आहे. एअरपोर्ट रोड बसवनकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, PhD. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100+ वर्षाची शैक्षणिक परंपरा आणि अनुभव, जगभरातील 3,000+ माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kle.farm.edu.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ಮೆಲ್ಲುಸಿರೇ ಸವಿಗಾನ. ಕಾರ್ಯಕ್ರಮದ ಆರಂಭದ ಗೀತೆ ಎರಡೂ ಕನಸು ಚಿತ್ರದ ಗೀತೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ.

ಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಹೊಸ ಬೆಳಕು ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವಂತಹ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದ ಹೊಸ ಬೆಳಕು ಮೂಡುತ್ತಿದೆ

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಇದು. ರಾಜ ಮುದ್ದುರಾಜ ನೂಕುವಂತ ಕೋಪ ನನ್ನಲ್ಲೇಕೆ.

ವೇಣುಧ್ವನಿ 90.4 FM ಕಾರ್ಯಕ್ರಮದ ಮುಂದಿನ ಗೀತೆ ಬಾಳು ಬೆಳಗಿತು ಚಿತ್ರದ ಗೀತೆ ಇದು. ಈ ಒಂದು ಗೀತೆಯ ರಚನೆಯನ್ನ ಜಿ ಉದಯಶಂಕರ್ ಅವರು ಮಾಡಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಕಂಠಸಿರಿಯಲ್ಲಿ ಚೆಲುವಾದ ಮುದ್ದಾದ ನಿನ್ನಂತೆ ಇರುವ ಹೆಣ್ಣಾಗಲಿ, ಆ ಮಗುವಿಂದ ಮನೆಯೆಲ್ಲ ಬೆಳಕಾಗಲಿ.

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಗುರಿ ಚಿತ್ರದ ಗೀತೆ. ಇದು ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ. ವಸಂತಕಾಲ ಬಂದಾಗ ಮಾವು ಚಿಗುರಲೇಬೇಕು

ಮೆಲ್ಲುಸಿರೆ ಸವಿಗಾನ ಈ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಧ್ರುವತಾರೆ ಚಿತ್ರದ ಗೀತೆ ಆ ಮೂಡ ಬಾನಲ್ಲಿ ತೇಲಾಡುವ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777